ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಶಕವರ್ಷ 1948, ಚೈತ್ರ 17, ಅಂದರೆ 2026 ಇಸ್ವಿಯ ಮೇ ತಿಂಗಳ 7 ತಾರೀಕಿನ ಶುಭ ಪ್ರದಾಯಕವಾದಂತಹ ಗುರುವಾರದ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇರೋದು ಆರ್ಜಿ ಅಶ್ವಥ ಮಲ್ನಾಡ್. ಇಂದಿನ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸುತ್ತಾ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆಗರಿಗೆ ತರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 6:12 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ, ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ನಮ್ಮ ದಿನಕ್ಕೆ ಒಂದು ದೈವಿಕ ಆರಂಭವನ್ನು ನೀಡ್ತಾ ಆ ಪರಮಾತ್ಮನ ಪೂಜೆಯಲ್ಲಿ ಪ್ರಾರ್ಥನೆಯಲ್ಲಿ ತಲ್ಲೀನರಾಗುವಂತಹ ಸುಸಮಯ ಇದು. ನಿಮ್ಮ ದಿನ ಬಹಳ ಸೊಗಸಾಗಿರಲಿ, ಯಾವುದೇ ರೀತಿಯಾದಂತಹ ವಿಘ್ನ ಭಯಗಳು ಬಾಧೆಗಳು ಬಾಧಿಸದೇ ಇರಲಿ ಅಂತ ವಿಘ್ನವನ್ನು ನಿವಾರಿಸುವಂತಹ ವಿನಾಯಕನನ್ನು ಪ್ರಾರ್ಥಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆರಂಭವನ್ನು ನೀಡೋಣ.

ಅಷ್ಟಗಣಪತಿಯ ಆರಾಧನೆಯ ನಂತರ ಸದ್ಯಕ್ಕೆ ತಾಯಿ ಮಹಾಲಕ್ಷ್ಮಿಯನ್ನು ನೆನೆಯೋಣ. ಸುಮನಸ ವಂದಿತ ಈ ಸೊಗಸಾದ ಗೀತೆ ನಿಮಗೋಸ್ಕರ ಸಂಸ್ಕೃತ ಶ್ಲೋಕವಾದಂತಹ ಈ ಒಂದು ಶ್ಲೋಕವನ್ನು ಗೀತೆಯಾಗಿ ರೂಪಾಂತರವನ್ನು ಮಾಡಿದ್ದಾರೆ ಆರ್ ಎನ್ ಜೈಗೋಪಾಲ್. ಅದಕ್ಕೆ ಒಂದು ಸುಂದರವಾದಂತಹ ಸಾಹಿತ್ಯದ ಕುಂಚವನ್ನು ಕೂಡ ಬಳಸಿ ರೂಪಾಂತರವನ್ನು ಮಾಡಿದ್ದಾರೆ ಆರ್ ಎನ್ ಜೈಗೋಪಾಲ್ರವರ ಸಾಹಿತ್ಯ ಸಂಗೀತ ಸಂಯೋಜನೆಯಲ್ಲಿ ಎಸ್ ಜಾನಕಿರವರ ಧ್ವನಿಯಲ್ಲಿ ಸುಮನಸ ವಂದಿತ ಈ ಸೊಗಸಾದ ಗೀತೆ ನಿಮಗೋಸ್ಕರ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿನ್ಮಯ ಮೂರ್ತಿಯಾದಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಸೊಗಸಾದ ಗೀತೆನ ಕೇಳಿದ್ದು ಮನಸ್ಸಿಗೆ ಎಂಥ ಆಹ್ಲಾದವನ್ನು ತರುತ್ತಲ್ವಾ? ಭಕ್ತಿಗೆ ಇರುವಂತಹ ಶಕ್ತಿಯೇ ಅದು. ಅದರಲ್ಲೂ ದಿನದ ಆರಂಭದಲ್ಲಿ ಈ ರೀತಿ ಭಕ್ತಿ ಪ್ರಧಾನವಾದಂತಹ ಗೀತೆಗಳನ್ನ ಕೇಳ್ತಾ ಇದ್ರೆ ದಿನಕ್ಕೆ ಒಂದು ರೀತಿಯಾದಂತಹ ಅಲೌಕಿಕವಾದಂತಹ ಶಕ್ತಿ ಸಿಗ್ತಾ ಹೋಗುತ್ತೆ. ಇದನ್ನು ಹೇಳ್ತಾ ಇವತ್ತು ಗುರುವಾರ, ಗುರುವನ್ನ ಪೂಜಿಸುವಂತಹ ವಾರ, ಎಲ್ಲೆಡೆ ರಾಯರ ಪೂಜೆ ನಡೀತಾ ಇರುತ್ತೆ. ರಾಯರ ಹಾಗೆಯೇ ಮತ್ತೊಬ್ಬ ಗುರುವನ್ನು ನಾವು ತುಂಬ ನಮ್ಮ ಮನಸ್ಸಿನಿಂದ ಪ್ರೀತಿಸೋದು ಅಂತ ಹೇಳಿದ್ರೆ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥರು. ಅವರ ಕುರಿತಾದ ಮತ್ತೊಂದು ಸೊಗಸಾದ ಗೀತೆಯನ್ನು ಕೇಳೋಣ. ಭಜಿಸು ಶ್ರೀ ಗುರುವ, ಎಸ್ ಜಾನಕಿರವರ ಧ್ವನಿಯಲ್ಲಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ಸಾಯಿಗುರು ಭವನಾಶಗುರು ಎಂಥ ಅದ್ಭುತವಾದಂಥ ಗೀತೆ ಇದಾಗಿತ್ತು ಸ್ನೇಹಿತರೆ. ಮನಸ್ಸಲ್ಲಿರುವಂತಹ ತುಮುಲಗಳೆಲ್ಲ ದೂರ ಹೋಗುವಂತಹ ಗೀತೆ ಇದಾಗಿತ್ತು. ಆರ್ ಎನ್ ಜೈ ಗೋಪಾಲ್ರವರ ಸಾಹಿತ್ಯ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆನ ಕೇಳಿದ್ದು ನಿಮ್ಮನೆ ಚಿನ ಕನ್ನಡ ಕಾಮನಬಿಲ್ನಲ್ಲಿ. ರಾಯರು ಅಂದರೆ ಏನೋ ಒಂದು ಥರ ಹೃದಯಕ್ಕೆ ಹತ್ತಿರವಾಗಿರುವಂತಹ ಶಕ್ತಿ. ನನ್ನ ಎಲ್ಲ ನೀನೆ ಗುರು ರಾಘವೇಂದ್ರ ಸ್ವಾಮಿ ಅಂತ ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಈ ಸಂದೇಶವನ್ನು ಓದ್ತಾ ರಾಯರೇ ಖುದ್ದು ರಚಿಸಿರುವಂತಹ ಗೀತೆ ಇಂದುವಿನಗೆ ಗೋವಿಂದ ಪಿ ಬಿ ಶ್ರೀನಿವಾಸರವರ ಧ್ವನಿಯಲ್ಲಿ ನಿಮಗೋಸ್ಕರ ಪ್ರಸಾರವಾಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ.

ಸದಾ ನಿಂಬ ವೃಕ್ಷಸ್ಯ ಮೂಲಾದಿವಾಸಾತ್ ಸುಧಾ ಶ್ರಾವಿಣಂ ತಿಕ್ತಮಪ್ಯ ಪ್ರಿಯಂತಂ ತರುಂ ಕಲ್ಪ ವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಈ ಒಂದು ಶ್ಲೋಕವನ್ನು ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಅಂದರೆ ಕಹಿಯಾದಂತಹ ಬೇವನ್ನು ಕೂಡ ಸಿಹಿಯನ್ನಾಗಿ ಮಾಡುವಂತಹ ಸಾಯಿನಾಥ ನಮ್ಮ ಎಲ್ಲ ಕಷ್ಟ ಕಲ್ಪನೆಗಳನ್ನು ಮೀರಿ ನಮಗೆ ಕಲ್ಪ ವೃಕ್ಷದಂತೆ ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸು ದೇವ ಅಂತ ಹೇಳೋದೇ ಈ ಒಂದು ಶ್ಲೋಕದ ಅರ್ಥ. ಈ ಶ್ಲೋಕವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲ ಗುರುಗಳಿಗೂ ಹಿರಿಯರಿಗೂ ದೇವಾದಿ ದೇವತೆಗಳಿಗೂ ನಮಸ್ತಾ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಕನಕದಾಸರು ಅವರು ರಚಿಸಿ ಪಿ.ವಿ. ಶ್ರೀನಿವಾಸರವರು ಹಾಡಿರುವಂತಹ ಗೀತೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಶ್ರೀಹರಿ ಪರಮಾತ್ಮ ಶ್ರೀ ವಿಷ್ಣು ಕೃಷ್ಣನನ್ನು ನೆನೆಯುವಂತಹ ಗೀತೆ ಸದ್ಯಕ್ಕೆ ನಿಮಗೋಸ್ಕರ ಪ್ರಸಾರವಾಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

0: ವಾಣಿ
1: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು. ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು. ರಸಾಯನಶಾಸ್ತ್ರ ಪ್ರಾಧ್ಯಾಪಕರು, ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಗಣನೀಯ ಕೆಲಸ ಮಾಡಿದ್ದಾರೆ ಜೆಆರ್ ಲಕ್ಷ್ಮಣರಾವ್. ವಿಜ್ಞಾನದ ಪ್ರಚಾರ ಪ್ರಸಾರ ವಿಜ್ಞಾನ ಚಳುವಳಿಯನ್ನೇ ಮಾಡಿದವರು ವಿಜ್ಞಾನ ಪರಿಷತ್ನ ರೂವಾರಿ ಜೆಆರ್ ಲಕ್ಷ್ಮಣರಾವ್. ಅವರ ಧ್ವನಿಯನ್ನು ಈಗ ಆಲಿಸೋಣ.
3: ನಾವು ವಿಜ್ಞಾನದಲ್ಲಿ ಬರೆಯೋದೇಕೆ, ಗುರಿ ಏನು? ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು, ವೈಜ್ಞಾನಿಕ ವಿಧಾನವನ್ನು ಪಾಪ್ಯುಲರೈಸ್ ಮಾಡಬೇಕು, ಜನಗಳು ಇದನ್ನು ಬೆಳೆಸ್ಕೊಳ್ಬೇಕು. ಈ ಕೆಲಸ ಸಾಧನೆ ಮಾಡೋದಕ್ಕೆ ಬರೀ ಸಾಹಿತ್ಯ ಒದಗಿಸಿದ್ರೆ ಸಾಲದು, ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಅಲ್ಲಿ ನಾನು ನೋಡಿ ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ, ಯಾರನ್ನಾದರೂ ಕೇಳೋಣ ಸಾಧ್ಯವಾದರೆ, ಯಾರಾದರೂ ನನ್ನ ಸ್ನೇಹಿತರು ಸಿಗ್ತಾರೆ ಅನ್ನೋದನ್ನು ಮಾಡೋದಕ್ಕೆ ಅಂತ ಬಂದಾಗ, ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75
4: ಪ್ರಾರಂಭವಾಗಿತ್ತು.
3: ಸಾಲದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು ಸೇತರಾರು, ಮತ್ತು ಅದರ ಬ್ರೇನ್ ಚೈಲ್ಡ್ ಆಫ್ ಎ ಕೆ ಎನ್ ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು ಹೇಳಿದ್ರು, ನೋಡೋಣ ಅದನ್ನು ಏನು ಮಾಡ್ಬೋದು ಅಂತ. ಮೊದಲನೇದಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೆ, ಈ ಕೆಲಸಕ್ಕೆ ಕೈ ಹಾಕ್ಬೋದೆ. ಅದು ಹೇಗಾಯ್ತೋ ಏನು ಕತ್ತೀಯೋ, ಅವರಿಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ಲಿ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದ್ರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತ ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ. ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್ ಅಂತ ನಾವು ತಗೋತೀವಲ್ಲ, ಹಾಗೆ ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ, ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು, ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದರೂ ಒಬ್ಬರನ್ನು ಕರೆಸಿ ಅವ್ರ ಕೈಲಿ ಒಂದು ಭಾಷಣ ಮಾಡಿಸಿ, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. ಎಂ ಪಿ ಪರಮೇಶ್ವರನ್ ಅಂತ ಇದ್ದಾರೆ, ಅವರನ್ನು ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ, ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗಬಹುದು, ಲೇಖನಗಳು ಕೊಡೋಕ್ಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು, ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹೀ ಇಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆ ಒಳಗೆ ಒಂದು 80,000 ಆಯಿತು, ಒಂದು 5,000 ಹೆಚ್ಚು ಹಾಕೋಕ್ಕೆ. ನೀವು ಮಾಡಿಬಿಡಿ ನಾವು ಕೊಡ್ತೀವಿ ಅಂದರು, ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭವಾಯಿತು. ಇದಕ್ಕೆಲ್ಲ ಮೊದಲ ಒಂದು ಸುಮಾರು ಒಂದು 10 ಈ ಪ್ರಕಟಣ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಕಟ ಪ್ರಪಂಚದ ಮೇಲೆ ಒಂದು 10 ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇರೋರು. ಅವರೇ ಹೇಳಿದರು, ಕನ್ನಡ ಪ್ರಕಟಣ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ ಇದು, ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4 5 6 ಆವೃತ್ತಿಗಳು ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ ಒಂದು ವರ್ಷವಾದ ಮೇಲೆ 80 ಜೂನ್ನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿದ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು ಮೊದಲ ಈ ಕಾರ್ಯಕಾರಿ ಸಮಿತಿ ಸಭೆ ಸೇರಿತು. ನಮ್ಮ ಮೈಸೂರಿನಲ್ಲಿ ಆ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾಪಕರಿಗೆ ನಾನು ಒಬ್ಬ. ಒಂದು ವಿಚಿತ್ರ ಏನು ಅಂತಂದರೆ, ಅದು 1978 ಪ್ರಾರಂಭವಾದ್ದು, 78 ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ. ಆ ಕ್ರಮೇಣ ಈ ನಮ್ಮ ಕಾರ್ಯಕಾರಿ

0: ಸಮಿತಿ ಒಳಗೆ ಮುಂದಿನ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು, ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿ ಒಳಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು ಮಾಡಬೇಕು ಅಂತ ಬಂದಾಗ ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಜೆಆರ್ ಲಕ್ಷ್ಮಣರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.
2: ವಾರ್ತಾ: ಭಾರತ ವಿಯೆಟ್ನಾಂ ದೇಶಯೋರ್ ಮಧ್ಯೆ ಡಿಜಿಟಲ್ ಪ್ರೌದ್ಯೋಗಿಕಿ, ದುರ್ಲಭ ಖನಿಜಾಃ, ಚಿಕಿತ್ಸಾ ವಿನಿಮಯನ, ಸಾರ್ವಜನಿಕ ಕ್ಷೇತ್ರಸ್ಯ ಲೇಖಾ ಪರೀಕ್ಷಾ, ಡಿಜಿಟಲ್ ವ್ಯವಹಾರಃ, ಸಂಸ್ಕೃತಿಃ, ಪರ್ಯಟನಂ ಇತ್ಯಾದಿಷು ಬಹುವಿಧ ಕ್ಷೇತ್ರೇಷು ಸಂಧಯಃ ಕೃತಃ. ನವದಿಲ್ಲ್ಯಾಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಥ ವಿಯೆಟ್ನಾಂ ರಾಷ್ಟ್ರಪತಿ ಟೋಲಾಮ್ ಇತ್ಯನಯೋರ್ ಮಧ್ಯೆ ದ್ವಿಪಕ್ಷೀಯ ವಾರ್ತಾಯಃ ಅನಂತರಂ ಸಂಧಿ ವಿಜ್ಞಪ್ತಿ ಪತ್ರೇಷು ಹಸ್ತಾಕ್ಷರಾಣಿ ಕೃತಾನಿ. ಸಂಯುಕ್ತ ವಕ್ತವ್ಯೆ ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಪ್ರೋಕ್ತಂ ಯತ್ ವ್ಯಾಪಕ ವಿಮರ್ಶಾನಂತರಂ ಪಕ್ಷದ್ವಯೇನ ಸ್ವಸಂಬಂಧಂ ವರ್ಧಿತ ವ್ಯಾಪಕ ರಣನೀತಿಕ ಸಹಯೋಗ ಪರ್ಯಂತಂ ಅಗ್ರೆ ಸಾಧಯಿತುಂ ನಿರ್ಣಯಃ ಕೃತಃ.
3: ಕಲ್ಚರ್ ಕನೆಕ್ಟಿವಿಟಿ ಔರ್ ಕೆಪಾಸಿಟಿ ಬಿಲ್ಡಿಂಗ್ ಕೆ ಸಾಥ್ ಸಾಥ್ ಸೆಕ್ಯೂರಿಟಿ ಸಸ್ಟೈನೆಬಿಲಿಟಿ ಔರ್ ಸಪ್ಲೈ ಚೇನ್ ರೆಸಿಲಿಯನ್ಸ್ ಹರ್ ಕ್ಷೇತ್ರ ಮೇ ಹಮಾರಾ ಸಹಯೋಗ ನಯೆ ಸ್ತರ ಪರ್ ಪಹುಂಚೇಗಾ. ಭಾರತ ಔರ್ ವಿಯೆಟ್ನಾಂ ಕಾ ಬೈಲೆಟ್ರಲ್ ಟ್ರೇಡ್ ಪಿಛಲೆ ಏಕ ದಶಕ ಮೇ ಡಬಲ್ ಹೋಕರ್ 16 ಬಿಲಿಯನ್ ಡಾಲರ್ ತಕ್ ಪಹುಂಚ ಚುಕಾ ಹೈ. 2030 ತಕ್ ಇಸೆ 25 ಬಿಲಿಯನ್ ಡಾಲರ್ ತಕ್ ಪಹುಂಚಾನೆ ಕೆ ಲಿಯೆ ಹಮ್ನೆ ಆಜ್ ಕೈ ಮಹತ್ವಪೂರ್ಣ ನಿರ್ಣಯ ಲಿಯೆ ಹೈ.
2: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹ್ಯಃ ಸಾಯಂ ರಾಷ್ಟ್ರಪತಿ ಭವನೆ ಸ್ವಸ್ಯ ವಿಯೆಟ್ನಾಂ ಸಮಕಕ್ಷಸ್ಯ ಟೋಲಾಮ್ ಇತ್ಯಸ್ಯ ಸ್ವಾಗತಂ ಕೃತವತಿ. ಆಗಂತುಕಸ್ಯ ಗಣಮಾನ್ಯಸ್ಯ ಸಮಾನಾರ್ಥಂ ಸಾ ಭೋಜನಮಪಿ ಆಯೋಜಿತವತಿ. ರಾಷ್ಟ್ರಪತಿ ಅವದತ್ ಯತ್ ಭಾರತ ವಿಯೆಟ್ನಾಂ ಸಂಬಂಧಸ್ಯ ಉನ್ನತ ವ್ಯಾಪಕ ರಣನೀತಿಕ ಸಹಯೋಗಸ್ಯ ಅಭಿವರ್ಧನಂ ನ ಕೇವಲಂ ದ್ವಿಪಕ್ಷೀಯ ಸಹಕಾರ್ಯಸ್ಯ ಗತಿಂ ಪ್ರದಾಸ್ಯತಿ ಅಪಿತು ಕ್ಷೇತ್ರೇ ಶಾಂತಿ ಸಮೃದ್ಧೌ ಅಪಿ ಯೋಗದಾನಂ ಕರಿಷ್ಯತಿ. ರಕ್ಷಾಮಂತ್ರೀ ರಾಜನಾಥ ಸಿಂಹ ಏವಂ ರಕ್ಷಾ ಪ್ರಮುಖ ಜನರಲ್ ಅನಿಲ್ ಚೌಹಾಣ ಅದ್ಯ ಜೈಪುರೆ ಸಂಯುಕ್ತ ಸೇನಾಪತಿ ಸಮ್ಮೇಳನಸ್ಯ ದ್ವಿತೀಯ ಸಂಸ್ಕರಣಸ್ಯ ಶೋಭಾಂ ವರ್ಧಯಿಷ್ಯತಃ. ದ್ವಿದಿವಸೀಯ ಸಮ್ಮೇಳನಸ್ಯ ಅಸ್ಯ ಮುಖ್ಯ ವಿಷಯೋ ವರ್ತತೆ ನೂತನ ಕ್ಷೇತ್ರೇಷು ಸೈನ್ಯ ಕ್ಷಮತಾ ಇತಿ. ಏಕಸ್ಮಿನ್ ಉದ್ವೇಗಕರ ಘಟನಾಯಾಂ ಪಶ್ಚಿಮ ಬಂಗಾಲಸ್ಯ ಉತ್ತರ ಚತುರ್ವಿಂಶತಿ ಪರಗಣ ಮಂಡಲಸ್ಯ ಮಧ್ಯಗ್ರಾಮೆ ಭಾಜಪಾ ದಲಸ್ಯ ನೇತಾ ಸುವೇಂದು ಅಧಿಕಾರಿ ಇತ್ಯಸ್ಯ ನಿಕಟ ಸಹಾಯಕಃ ಚಂದ್ರನಾಥ ರಥಃ ಅಜ್ಞಾತ ಆಕ್ರಮಣಕಾರಿಭಿಃ ಭುಶುಂಡಿಕಯಾ ಪ್ರಹೃತಃ. ಸಮಾಚಾರಾನುಸಾರಂ ಗತರಾತ್ರೌ ದೊಹರಿಯಾ ನಗರೆ ಮೋಟರ್ ಬೈಕ್ ಚಾಲಕಃ ದುಷ್ಟಃ ಆತತಾಯಿನಃ ತಸ್ಯ ಕಾರ್ಯಾನಸ್ಯ ಉಪರಿ ಯಥೇಚ್ಛಂ ಗೋಲಿಕಾ ಪ್ರಹಾರಂ ಕೃತವಂತಃ. ಚಂದ್ರನಾಥಂ ತತ್ಕ್ಷಣಮೇವ ಸ್ಥಾನೀಯ ಚಿಕಿತ್ಸಾಲಯೆ ಪ್ರೇಷಿತಃ ಪರಂತು ಸಃ ಮೃತಃ ಇತಿ ಘೋಷಿತಃ. ತಸ್ಯ ಚಾಲಕಃ ಬುದ್ಧದೇವ ಬೇರಾ ಅಪಿ ಗೋಲಿಕಾಭಿಃ ಬಹುಧಾ ವೃಣಿತಃ ಅಥ ಗಂಭೀರ ಸ್ಥಿತೌ ಕೋಲ್ಕತ್ತಾ ಚಿಕಿತ್ಸಾಲಯೆ ಸ್ಥಾನಾಂತರಿತಃ ವರ್ತತೆ. ಬಿಹಾರಸ್ಯ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅದ್ಯ ತಸ್ಯ ಮಂತ್ರಿಮಂಡಲಸ್ಯ ವಿಸ್ತಾರಂ ಕರಿಷ್ಯತಿ. ಪಟನಾನಗರಸ್ಯ ಗಾಂಧಿ ಮೈದಾನಂ ಇತ್ಯತ್ರ ಅದ್ಯ ಮಧ್ಯಾಹ್ನೆ ದ್ವಾದಶವಾದನೆ ಆಯೋಜಿಷ್ಯಮಾಣೆ ಶಪಥಗ್ರಹಣ ಸಮಾರೋಹೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ, ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ, ಎನ್ಡಿಎ ಇತಿ ರಾಷ್ಟ್ರೀಯ ಪ್ರಜಾತಾಂತ್ರಿಕ ಘಟಬಂಧನಸ್ಯ ಅನೇಕೇ ವರಿಷ್ಠ ನೇತಾರಃ ಚ ಭಾಗಂ ಗೃಹೀಷ್ಯಂತಿ. ಅಸ್ಮಾಕಂ ಸಂವಾದದಾತ್ರ ಸೂಚಿತಂ ಯತ್ ಪೂರ್ವ ಸರ್ವಕಾರೆ ಅನುಸೃತಸ್ಯ ಸೂತ್ರಸ್ಯ ಆಧಾರೇಣ ಮಂತ್ರಿಮಂಡಲ ವಿಸ್ತಾರಃ ಕ್ರಿಯತೆ. ಪ್ರಾಯಃ 15 ಭಾಜಪಾ ವಿಧಾಯಕಾಃ 14 ಜೆಡಿಯು ವಿಧಾಯಕಾಃ ಮಂತ್ರಿ ರೂಪೇಣ ಶಪಥಂ ಗ್ರಹೀತುಂ ಶಕ್ನುವಂತಿ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ಹ್ಯಃ ಪರಮಾ ಬೀರೋ ಇತ್ಯತ್ರ ತಸ್ಯ ಸೂರಿನಾಂ ಸಮಕಕ್ಷೇನ ಮೆಲ್ವಿನ್ ಬೌಬಾ ಇತ್ಯನೇನ ಸಹ ಮಿಲಿತವಾನ್. ಭಾರತೀಯ ಸೂರಿನಾಂ ಪ್ರತಿನಿಧಿ ಮಂಡಲಾನಿ ನವಮ ಸಂಯುಕ್ತ ಆಯೋಗ ಸಭಾಯಾಂ ಭಾರತ ಸೂರಿನಾಂ ಸಂಬಂಧಾನಾಂ ವ್ಯಾಪಕ ಸಮೀಕ್ಷಾಯಾಃ ಆಯೋಜನಂ ಕೃತವಂತಃ. ಐಪಿಎಲ್ ಇತಿ ವಿಂಶತಿಂ ಪ್ರತಿವಿಂಶತಿ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾಯಾಂ ಗತರಾತ್ರೌ ಸನ್ರೈಸರ್ಸ್ ಹೈದರಾಬಾದ್ ದಲೇನ ಪಂಜಾಬ್ ಕಿಂಗ್ಸ್ ದಲಂ ತ್ರಯಸ್ತ್ರಿಂಶತ್ ಧಾವನಾಂಕೈಃ ಪರಾಜಿತಂ. ಅದ್ಯ ಸಾಯಂ ಸಾರ್ಧ ಸಪ್ತವಾದನೆ ಲಖನೌ ಸೂಪರ್ ಜೈಂಟ್ಸ್ ಅಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲಯೋರ್ ಮಧ್ಯೆ ಲಖನೌ ನಗರಸ್ಯ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣೆ ಪ್ರತಿಸ್ಪರ್ಧಾ ಭವಿಷ್ಯತಿ ಇತಿ ವಾರ್ತಾಃ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಸಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಪದವಿ ಶಿಕ್ಷಣದ ಅಂತ್ಯವಲ್ಲ, ಜವಾಬ್ದಾರಿಯುತ ಬದುಕಿನ ಆರಂಭ, ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 KV ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ಹೇಳಿಕೆ. ಈಗ ವಾರ್ತೆಗಳ ವಿವರ. ಸಂಪತ್ತು ಮತ್ತು ಅಧಿಕಾರ ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು, ಅಂದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರವಾಗಲು ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಆಯೋಜನೆಗೊಂಡಿದ್ದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಪಾಲು ಸಮಬಾಳು ದೊರೆಯಬೇಕು ಎನ್ನುವುದು ಸರ್ಕಾರದ ಆಶಯ. ಅವಕಾಶ ವಂಚಿತ ಎಲ್ಲ ಸಮುದಾಯಗಳಿಗೂ ಸಮಾನ ಅವಕಾಶಗಳು ದೊರೆಯುವಂತಾಗಬೇಕು ಎನ್ನುವುದು ಸಂಕಲ್ಪ. ಸಾಮಾಜಿಕ ನ್ಯಾಯಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದರು. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗಲಾಡಿಸಲು ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆಯಬೇಕು, ಅಂದಾಗ ಮಾತ್ರ ಅವರು ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದುವರಿಯಲು ಸಾಧ್ಯ ಎಂದು ಮುಖ್ಯಮಂತ್ರಿ ಹೇಳಿದರು. ಪೊಲೀಸರಿಗೆ ಸುಸಜ್ಜಿತ ವಸತಿ ಗೃಹಗಳನ್ನು ಕಲ್ಪಿಸುವ ಕಾರ್ಯಕ್ರಮ ಮುಂದುವರೆದಿದ್ದು, 40%ರಷ್ಟು ವಸತಿ ಗೃಹಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 80%ರಷ್ಟು ವಸತಿ ಗೃಹಗಳನ್ನು ನಿರ್ಮಿಸುವ ಗುರಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದರು. ರಾಜ್ಯದಲ್ಲಿರುವ ಪೊಲೀಸ್ ಠಾಣೆಗಳ ಹಳೆ ಕಟ್ಟಡಗಳ ಬದಲಿಗೆ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ ಬಹುತೇಕ ಪೊಲೀಸ್ ಠಾಣೆಗಳ ಹಳೆಯ ಕಟ್ಟಡಗಳನ್ನು ಕೆಡವಿ ಹೊಸದಾಗಿ ನಿರ್ಮಿಸಲಾಗಿದ್ದು, ಇನ್ನಷ್ಟು ಹಳೆಯ ಕಟ್ಟಡಗಳನ್ನು ಗುರುತಿಸಲಾಗಿದೆ, ಅವುಗಳನ್ನು ಕೆಡವಿ ಹೊಸದಾಗಿ ನಿರ್ಮಾಣ ಮಾಡಲಾಗುವುದು. ಇದಕ್ಕಾಗಿ ಅನುದಾನದ ಅಗತ್ಯವಿದೆ ಎಂದು ಸಚಿವರು ಹೇಳಿದರು. ಕಾರವಾರ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕುಮಟಾ ಉಪವಿಭಾಗಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆಯ ದೂರುಗಳಿಗೆ ತಕ್ಷಣವೇ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು, ಕುಡಿಯುವ ನೀರಿನ ಮೂಲಗಳು ಇಲ್ಲದಿರುವ ಕಡೆ ಟ್ಯಾಂಕರ್ ಮೂಲಕ ನೀರು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದರು. ಕುಡಿಯುವ ನೀರು ಪೂರೈಕೆಗೆ ಸಂಬಂಧಿಸಿದಂತೆ ಅನುದಾನದ ಕೊರತೆಯಿಲ್ಲ. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ 25 ಲಕ್ಷ ರೂಪಾಯಿ ಅನುದಾನ ಹಂಚಿಕೆಯಾಗಿದ್ದು, ಜಿಲ್ಲೆಗೆ ಇನ್ನೂ 3 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಬರಲಿದೆ ಎಂದು ಸಚಿವರು ಹೇಳಿದರು. ರಾಸುಗಳ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬ ರೈತರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಹಾಕಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಕಾಲುಬಾಯಿ ಲಸಿಕೆ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಕಳೆದ 2-3 ವರ್ಷಗಳಿಂದ ಹಸುಗಳಲ್ಲಿ ಕಾಲುಬಾಯಿ ರೋಗ ಕಂಡುಬಂದಿಲ್ಲ, ಆದರೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾಲುಬಾಯಿ ಲಸಿಕೆಯನ್ನು ಪರಿಣಾಮಕಾರಿಯಾಗಿ ಹಾಕುವ ಕೆಲಸ ಆಗಬೇಕು ಎಂದರು. ಬೇಸಿಗೆ ಇರುವುದರಿಂದ ರಾಸುಗಳಿಗೆ ಮೇವಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಇನ್ನೂ 35 ವಾರಕ್ಕೆ ಆಗುವಷ್ಟು ಮೇವು ಜಿಲ್ಲೆಯಲ್ಲಿ ಸಂಗ್ರಹವಾಗಿದೆ. ರಾಸುಗಳ ಮತ್ತು ಹೈನುಗಾರಿಕೆ ಉತ್ಪಾದನೆ ಹೆಚ್ಚಿಸುವ ಕುರಿತು ಇಲಾಖೆಯಿಂದ ಕಾಲಕಾಲಕ್ಕೆ ರೈತರಿಗೆ ಮಾಹಿತಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪದವಿ ಪಡೆಯುವುದು ಶಿಕ್ಷಣದ ಅಂತ್ಯವಲ್ಲ, ಬದಲಾಗಿ ಜವಾಬ್ದಾರಿಯುತ ಬದುಕಿನ ಆರಂಭ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದ 35ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ವಿದ್ಯಾರ್ಥಿಗಳು ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಶೀಲತೆ ಬೆಳೆಸಿಕೊಳ್ಳಬೇಕು. ಶಿಕ್ಷಣ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿದಾಗ ಮಾತ್ರ ಅದು ಸಾರ್ಥಕವಾಗುತ್ತದೆ ಎಂದರು. ಶಿಕ್ಷಣ ಸಂಸ್ಥೆಗಳಲ್ಲಿ ಪಡೆಯುವ ಪದವಿ ಕೇವಲ ಜ್ಞಾನದ ಸಂಕೇತವಲ್ಲ, ಸಮಾಜಕ್ಕೆ ಉತ್ತಮ ದಿಕ್ಕು ನೀಡಬಲ್ಲ ಸಾಮರ್ಥ್ಯದ ಪ್ರತೀಕ. ಜ್ಞಾನ ದೇಗುಲದಿಂದ ಹೊರಬಂದು ಕರ್ಮಕ್ಷೇತ್ರ ಪ್ರವೇಶಿಸುತ್ತಿರುವ ನಿಮಗೆ ಶಿಕ್ಷಣ ಜೀವನ ಸಾರ್ಥಕಗೊಳಿಸಲು ಸಹಕಾರಿಯಾಗಲಿದೆ ಎಂದು ರಾಜ್ಯಪಾಲರು ಹೇಳಿದರು. ಘಟಿಕೋತ್ಸವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕೋಣಂದೂರು ಲಿಂಗಪ್ಪ, ರಂಗಕರ್ಮಿ ಕೆವಿ ಅಕ್ಷರ ಹಾಗೂ ಶಿಕ್ಷಣ ತಜ್ಞ ಪ್ರೊಫೆಸರ್ ಎಚ್ಎ ರಂಗನಾಥ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಮೈಸೂರು ದಸರಾ ಸಂದರ್ಭದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಯನ್ನು ಹೊತ್ತು ಮೆರೆಸುತ್ತಿದ್ದ ಅರ್ಜುನ ಆನೆಯ ಸ್ಮಾರಕವನ್ನು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಲೋಕಾರ್ಪಣೆಗೊಳಿಸಿದರು. ಡಿಸೆಂಬರ್ 4ರಂದು ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ವೇಳೆ ಮದಗಜದೊಂದಿಗೆ ಕಾದಾಡಿ ವೀರ ಮರಣವನ್ನಪ್ಪಿದ್ದ ಅರ್ಜುನ ಆನೆಯ ಮೃತದೇಹವನ್ನು ಅದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ಅಡುಗೆ ಅನಿಲ ಹಾಗೂ ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು. ಆದರೂ ಸರ್ಕಾರ ಶೇಕಡ 100% ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲವ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. ಹೊಸ ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಅವರು ಹೇಳಿದರು. ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸೌಲಭ್ಯ ಒದಗಿಸುವ ಕಡಂದಲೆ 400 kV ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಡಾ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಭೂವ್ಯಾಜ್ಯದ ಕಾರಣದಿಂದಾಗಿ ಕಳೆದ 3 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದರೆ ತಾಲೂಕಿನ ಕಡಂದಲೆ ಗ್ರಾಮದಲ್ಲಿ 400 kV ಲೈನ್ ಕಾಮಗಾರಿ ಸ್ಥಗಿತಗೊಂಡಿತ್ತು. ಮಂಗಳೂರು ರಾಜ್ಯದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದ್ದು ತಡೆರಹಿತ ವಿದ್ಯುತ್ ಪೂರೈಕೆ ಅತ್ಯಗತ್ಯವಾಗಿದೆ. ಇಂಧನ ಸಚಿವರ ನಿರ್ದೇಶನದಂತೆ ಮುಂಬರುವ ಮುಂಗಾರಿನೊಳಗೆ ಈ ಯೋಜನೆ ಪೂರ್ಣಗೊಳಿಸಿ ವಿದ್ಯುತ್ ಪ್ರಸರಣ ಕಾರ್ಯ ಆರಂಭಿಸಲಾಗುವುದು ಎಂದು ಅವರು ಹೇಳಿದರು. ಶತಮಾನ ಕಂಡ ಸರ್ಕಾರಿ ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶವಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದ ದೀನಬಂಧು ಸಂಸ್ಥೆಯಲ್ಲಿ 2019-20ರಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ಪರಿವರ್ತನೆಗೊಂಡ ಶಾಲೆಗಳ ಪ್ರಸ್ತುತ 6ನೇ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಅಧ್ಯಯನ ಸಂಬಂಧ ವರದಿ ಸ್ವೀಕರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ 3139 ಶತಮಾನ ಕಂಡ ಸರ್ಕಾರಿ ಶಾಲೆಗಳಿದ್ದು, ಈ ಪೈಕಿ ಪ್ರಥಮ ಹಂತದಲ್ಲಿ 31 ಶಾಲೆಗಳನ್ನು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ರಾಷ್ಟ ನಾಯಕರು ಭೇಟಿ ನೀಡಿದ ಖ್ಯಾತ ಕವಿಗಳು, ಎಂಜಿನಿಯರ್ಗಳು, ವಿಜ್ಞಾನಿಗಳು ವ್ಯಾಸಂಗ ಮಾಡಿದ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಪಾರಂಪರಿಕ ಶಾಲೆಗಳನ್ನಾಗಿ ಪರಿವರ್ತಿಸಿ ಯೋಜನೆಯನ್ನು ಹಂತ ಹಂತವಾಗಿ ಉಳಿದ ಶಾಲೆಗಳಿಗೂ ವಿಸ್ತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಅವರು ಹೇಳಿದರು. ದಾವಣಗೆರೆ ಜಿಲ್ಲೆಯಲ್ಲಿರುವ ಅನಧಿಕೃತ ಹೋಂಸ್ಟೇಗಳಿಗೆ ಕಡಿವಾಣ ಹಾಕಲು ಪ್ರವಾಸೋದ್ಯಮ ಇಲಾಖೆ

ಮುಂದಾಗಿದ್ದು, ಜಿಲ್ಲೆಯ ಎಲ್ಲಾ ಹೋಂಸ್ಟೇಗಳು ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳುವುದನ್ನು ಕಡ್ಡಾಯಗೊಳಿಸಿ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕಿ ಕಾವ್ಯ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪತ್ತು ಮತ್ತು ಅಧಿಕಾರ ಸಮಾನವಾಗಿ ಹಂಚಿಕೆಯಾದಾಗಲೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಸಾಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಪದವಿ ಶಿಕ್ಷಣದ ಅಂತ್ಯವಲ್ಲ, ಜವಾಬ್ದಾರಿಯುತ ಬದುಕಿನ ಆರಂಭ. ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಿವಿಮಾತು. ದಕ್ಷಿಣ ಕನ್ನಡ ಜಿಲ್ಲೆ ಕಡಂದಲೆ 400 KV ವಿದ್ಯುತ್ ಉಪಕೇಂದ್ರ ಕಾಮಗಾರಿ ಜುಲೈ 15ರೊಳಗೆ ಪೂರ್ಣ, ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಮಾಹಿತಿ. ಶತಮಾನ ಕಂಡ ಸರ್ಕಾರಿ ಶಾಲೆಗಳು ಪಾರಂಪರಿಕ ಶಾಲೆಗಳಾಗಿ ಪರಿವರ್ತನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ. 7:16 ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ದಿನನಿತ್ಯದ ಹಲವಾರು ಜಂಜಾಟಗಳಿಗೆ ಯಾರಾದರೂ ನಮಗೆ ಸ್ಪಂದಿಸಬಾರ್ದ, ಮಾತನಾಡಬಾರ್ದ ಅಂತ ಅನ್ಸೋದು ಸಹಜ ಅಲ್ವಾ? ಆದರೆ ಭಾವಗೀತೆಗಳು ತನ್ನದೇ ಆದಂತಹ ವೈಖರಿಯಲ್ಲಿ, ತನ್ನದೇ ಆದಂತಹ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಸಂತೈಸ್ತವೆ, ಸ್ಪಂದನೆಯನ್ನು ನೀಡ್ತಾ ಹೋಗ್ತವೆ. ಇದೊಂದು ರೀತಿ ಕಾಡ ಬೆಳದಿಂಗಳಿದ್ದ ಹಾಗೆ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು ಅದರ ಸವಿ ಸುಖ ಏನು ಅಂತ. ಸದ್ಯಕ್ಕೆ ಕನ್ನಡ ಸಾಹಿತ್ಯದ ಚಂದದ ಕವನಗಳಿಗೆ ಸಂಗೀತದ ಸ್ಪರ್ಶವನ್ನು ನೀಡಿ ನಮ್ಮ ಹೆಮ್ಮೆಯ ಕನ್ನಡ ಕೋಗಿಲೆಗಳ ಕೈಲಿ ಹಾಡಿಸಿರುವಂತಹ ಸುಂದರವಾದಂತಹ ಗೀತೆಗಳನ್ನ ಕೇಳುವಂತಹ ಸಮಯ. ಮೊದಲನೇದಾಗಿ ಕೇಳಿ ಆನಂದಮಯ ಈ ಜಗ ಹೃದಯ, ಈ ಸೊಗಸಾದಂತಹ ಭಾವಗೀತೆಯನ್ನ ಶಿವಮೊಗ್ಗ ಸುಬ್ಬಣ್ಣರವರ ಧ್ವನಿಯಲ್ಲಿ ಕುವೆಂಪುರವರ ಸಾಹಿತ್ಯ ಇರುವಂತಹ ಗೀತೆ ಸದ್ಯಕ್ಕೆ ನಿಮಗೋಸ್ಕರ ಪ್ರಸಾರವಾಗ್ತಾ ಇದೆ.

ಪ್ರಿಯ ಸ್ನೇಹಿತರೆ, ಇಂತಹ ಸೊಗಸಾದ ಗೀತೆಯನ್ನು ಕೇಳಿದ್ರಿ. ಈ ಮುಂಜಾನೆಯ ಸಮಯಕ್ಕೆ ಒಂದು ಒಳ್ಳೆಯ ಆರಂಭ ಅಂತ ಹೇಳಬಹುದಲ್ಲ ಇಂತಹ ಗೀತೆಗಳು. ಇವತ್ತು ದಿನದ ವಿಶೇಷ. ಯಾವ ದಿನ ಇವತ್ತು? ಗುರುವಾರ. ಗುರುರಾಯರನ್ನು ಪೂಜಿಸುವಂತಹ ದಿನ ಇಷ್ಟು ಮಾತ್ರ ನಮ್ಗೆ ಗೊತ್ತು. ಅದನ್ನು ಬಿಟ್ಟು ಯಾವ ದಿನ ಇವತ್ತು? ಮೇ 7 ತಾರೀಕು. ಇವತ್ತು ವಿಶ್ವಕವಿ, ದಾರ್ಶನಿಕ ಮತ್ತು ಭಾರತದ ರಾಷ್ಟ್ರಗೀತೆಯ ರಚನೆಕಾರರಾದಂತಹ ರವೀಂದ್ರನಾಥ್ ಟ್ಯಾಗೂರ್ ಅವರ ಜನ್ಮದಿನ. ಈ ದಿನವನ್ನು ರವೀಂದ್ರನಾಥ್ ಟ್ಯಾಗೂರ್ ಜಯಂತಿ ಅಂತ ನಾವು ಆಚರಿಸ್ತೀವಿ. ರವೀಂದ್ರನಾಥ್ ಟ್ಯಾಗೂರ್ ಬಂಗಾಳಿ ಸಾಹಿತ್ಯ ಮತ್ತು ಸಂಗೀತಕ್ಕೆ ಹೊಸ ಆಯಾಮ ನೀಡಿದಂತಹ ಮಹಾನ್ ಚೇತನ. ಇವರ 1861 ಕೋಲ್ಕತ್ತಾದ ಜೋರಾಸಂಕೋ ಎಂಬಲ್ಲಿ ಮೇ 7 ಜನಿಸ್ತಾರೆ. ರವೀಂದ್ರನಾಥ್ ಟ್ಯಾಗೂರನ್ನು ಪ್ರೀತಿಯಿಂದ ಒಂದು ಹೆಸರಿನಿಂದ ಕರೆಯಲಾಗುತ್ತೆ. ನಮ್ಮ ಭಾರತದ ಸಾಂಸ್ಕೃತಿಕ ಪುನರುಜ್ಜೀವನದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದಂಥ ಇವ್ರಿಗೆ ಏನಂತ ಕರೀತಾ ಇದ್ರು ಗೊತ್ತಿದ್ರೆ ನೀವು ನನಗೆ ಮೆಸೇಜ್ ಮಾಡಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ನಮ್ಮ ಹೇಳ್ತೀನಿ, 9480901013. ರವೀಂದ್ರನಾಥ್ ಟ್ಯಾಗೂರನ್ನು ಬಹಳ ಪ್ರಖ್ಯಾತಿಯಿಂದ, ಪ್ರೀತಿಯಿಂದ ಏನಂತ ಕರೀತಾ ಇದ್ರು ಅಂತ ಗೊತ್ತಿದ್ರೆ ನೀವು ನಮಗೆ ಸಂದೇಶ ಕಳಿಸಬಹುದು ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಕನ್ನಡ ಸಾಹಿತ್ಯ ಲೋಕವನ್ನು ಪ್ರವರ್ತಮಾನಕ್ಕೆ ತರುವಂತಹ ಶಿಲ್ಪಿಗಳಲ್ಲಿ ಸಾಹಿತಿಗಳಲ್ಲಿ ತುಂಬ ದೊಡ್ಡ ಹೆಸರು ಪಡೆದಂಥವರು ಗೋಪಾಲಕೃಷ್ಣ ಅಡಿಗರು. ಅವರ ಸಾಹಿತ್ಯದಲ್ಲಿ ಸೊಗಸಾದ ಗೀತೆಯನ್ನು ಮಂಜುಳಾ ಗುರುರಾಜ್ರವರ ಧ್ವನಿಯಲ್ಲಿ ನೀವು ಕೇಳಿದ್ರಿ. ಹಾಯ್ ಅಶ್ವಿತಾ, ಇವತ್ತು ನಿಮ್ಮ ಧ್ವನಿ ಕೇಳಿ ನಮಗೆ ಬಹಳ ಖುಷಿಯಾಗ್ತಾ

0: ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ರವೀಂದ್ರನಾಥ್ ಟ್ಯಾಗೂರ್ ಅವರ ಇನ್ನೊಂದು ಹೆಸರು ಭಾನುಸಿಂಹ ಅಂತ ಸೌಭಾಗ್ಯ ರಾಜನಕುಂಟೆ ಅವರು ಹೇಳ್ತಾ ಇದ್ದಾರೆ. ಓಕೆ, ನಾಗೇಶ್ ದೀಪ ಋತ್ವಿಕ್ ಜರ್ವಿಕ್ ಕೆಸಗೋಡು ಇಂದ ನಮಗೆ ಸಂದೇಶ ಕಳಿಸ್ತಾ ಇದ್ದಾರೆ. ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದೀರಾ ನೀವು. ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸಂದೇಶ ಕಳಿಸಿದ್ರ, ರೈಟ್ ಆನ್ಸರ್. ಗೋವಿಂದರಾಜನಗರದಿಂದ ಎನ್ ಎಸ್ ನರಸಿಂಹಸ್ವಾಮಿ ನಮಗೆ ಸಂದೇಶ ಕಳಿಸಿದ್ದಾರೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು, ತಾವೆಲ್ಲರೂ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದೀರಾ. ಸೌಭಾಗ್ಯ ಅವರೇ, ಆಕ್ಚುಲಿ ಅವರನ್ನು ನಾವೆಲ್ಲರೂ ಪ್ರೀತಿಯಿಂದ ಗುರುದೇವ ಅಂತ ಕರಿತಾ ಇದ್ವಿ. ಅದು ಅವ್ರಿಗಿದ್ದಂಥ ಬಹುಪ್ರಖ್ಯಾತಿ ಪಡೆದಂಥ ಹೆಸರು. ಯಾಕೆ ಗುರುದೇವ ಅಂತ ಕರಿತಾ ಇದ್ವಿ ಅಂದರೆ, ನಮ್ಮ ಭಾರತದ ಸಾಂಸ್ಕೃತಿಕ ಜೀವನ ಏನಿದೆ ಅದು ಒಂದು ಪುನರುಜ್ಜೀವನ ತರಲಿಕ್ಕೆ ಇವರು ತುಂಬ ಮಹತ್ವವಾದಂಥ ಪಾತ್ರವನ್ನು ವಹಿಸಿದ್ದಾರೆ. 1913 ಇವರ ಸುಪ್ರಸಿದ್ಧ ಕವನ ಸಂಕಲನ ಗೀತಾಂಜಲಿಗೆ ಸಾಹಿತ್ಯ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿ ಲಭಿಸುತ್ತೆ. ಈ ಗೌರವ ಪಡೆದಂತಹ ಮೊದಲ ಏಷ್ಯನ್ ಅನ್ನುವಂಥ ಹೆಗ್ಗಳಿಕೆ ನಮ್ಮ ರವೀಂದ್ರನಾಥ್ ಟ್ಯಾಗೂರ್ಗೆ ಸಲ್ಲುತ್ತೆ. ಇದು ನಮ್ಮ ಭಾರತಕ್ಕೆ ನಿಜವಾಗ್ಲೂ ಹೆಮ್ಮೆ ಪಡುವಂತಹ ವಿಷಯ, ಹೌದಲ್ವಾ?
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
2: ಜಿಂದಗಿ ಪರೀಕ್ಷಾ ಕೆ ಲಿಯೆ ನಹೀ ಹೈ, ಹಮಾರೆ ಜೀವನ್ ಕೋ ಬನಾನೆ ಕೆ ಲಿಯೆ ಶಿಕ್ಷಾ ಏಕ್ ಮಾಧ್ಯಮ ಹೈ.
1: NCPCR ಆಯೋಜಿತ ಕರ್ ರಹಾ ಹೈ ಪರೀಕ್ಷಾ ಪರ್ವ್, ಜಿಸ್ಕೆ ಲೈವ್ ಸೆಷನ್ ಕೆ ದೌರಾನ್ ಆಪ್ ಪರೀಕ್ಷಾ ಸೆ ಸಂಬಂಧಿತ ಪ್ರಶ್ನ ಎಕ್ಸ್ಪರ್ಟ್ ಸೆ ಪೂಛ್ ಸಕ್ತೆ ಹೈ, ಜೋ ಕಿ 23 April ಸೆ 23 May ತಕ್ ಚಲೆಂಗೆ. ಅಧಿಕ ಜಾನ್ಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರೆ.

0: ನಮ್ಮ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆ ಎಷ್ಟು ಸೊಗಸಾಗಿದೆ ಅನ್ನೋದು ಈ ಗೀತೆಯನ್ನು ಕೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಕುವೆಂಪುರವರಿಂದ ರಚಿತವಾದಂತಹ ಈ ಒಂದು ಕವನಕ್ಕೆ ಸಂಗೀತದ ಸ್ಪರ್ಶವನ್ನು ನೀಡಿದ್ದಾರೆ ನರಸಿಂಹ ನಾಯಕರವರ ಧ್ವನಿಯಲ್ಲಿ ಈ ಒಂದು ಗೀತೆಯನ್ನು ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬೆನ್ನಲ್ಲಿ. ಭಾರತದ ರಾಷ್ಟ್ರಗೀತೆ ಜನ ಗಣ ಮನ ಮಾತ್ರವಲ್ಲದೆ ನಮ್ಮ ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಕೂಡ ಇವರು ರಚಿಸಿದ್ದಾರೆ. ಅಮರ್ ಸೋನಾರ್ ಬಾಂಗ್ಲಾ ಅನ್ನುವಂಥ ಗೀತೆ ಅದು. ಇವರು ಕೇವಲ ಕವಿಯಷ್ಟೇ ಅಲ್ಲದೆ ಉತ್ತಮವಾದಂತಹ ಕಥೆಗಾರ, ಕಾದಂಬರಿಕಾರ ಮತ್ತು ಅದ್ಭುತವಾದಂತಹ ಚಿತ್ರಕಲಾವಿದರಾಗಿದ್ದರು ರವೀಂದ್ರನಾಥ್ ಟ್ಯಾಗೂರ್ ಅವರು. ಪ್ರಕೃತಿಯ ಮಡಲಲ್ಲಿ ಶಿಕ್ಷಣ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಶಾಂತಿ ನಿಕೇತನವನ್ನು ಆರಂಭಿಸ್ತಾರೆ. ಇನ್ನು ನಮ್ಮ ಕನ್ನಡ ಸಾಹಿತ್ಯದ ಮೇಲೆಯೂ ಟ್ಯಾಗೂರ್ ಅವರ ಪ್ರಭಾವ ಅಪಾರವಾಗಿದೆ. ಕನ್ನಡದ ಅನೇಕ ಹಿರಿಯ ಸಾಹಿತಿಗಳು ಟ್ಯಾಗೂರ್ ಅವರ ಸಾಹಿತ್ಯದಿಂದ ಪ್ರೇರೇಪಿತರಾಗಿದ್ದಾರೆ. ಇವರ ಗೀತಾಂಜಲಿ ಸೇರಿದಂತೆ ಅನೇಕ ಕೃತಿಗಳು ಕನ್ನಡಕ್ಕೆ ಅನುವಾದಗೊಂಡಿದೆ. ಕನ್ನಡಿಗರಿಗೂ ಇವರ ಬರಹಗಳು ಅತ್ಯಂತ ಹತ್ತಿರವಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಮತ್ತು ದೇಶಪ್ರೇಮ ನ್ಯಾಷನಾಲಿಟಿ ಪ್ರತೀಕವಾದ ಇವರ ಜಯಂತಿಯು ಇಂದಿನ ಪೀಳಿಗೆಗೆ ಜ್ಞಾನ ಮತ್ತು ಶಾಂತಿಯ ಹಾದಿಯನ್ನು ತೋರಿಸೋದಕ್ಕೆ ಮುನ್ನುಡಿಯನ್ನು ಬರೆಯುತ್ತೆ. ರವೀಂದ್ರನಾಥ್ ಟ್ಯಾಗೂರ್ ಅವರ ಬಗ್ಗೆ ಮತ್ತಷ್ಟು ಮಾತನ್ನು ಮುಂದುವರಿಸ್ತಾ ಸಾಗೋಣ. ಜೊತೆಗೆ ಸೊಗಸಾದ ಗೀತೆಗಳು ನಿಮಗೋಸ್ಕರ ಪ್ರಸಾರವಾಗ್ತ ಸಾಗುತ್ತೆ. ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ.
1: ಭವನದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರನ್ನು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅವರು ಗಣ್ಯರ ಗೌರವಾರ್ಥವಾಗಿ ಔತಣಕೂಟವನ್ನು ಆಯೋಜಿಸಿದರು. ಭಾರತ ವಿಯೆಟ್ನಾಂ ಸಂಬಂಧಗಳನ್ನು ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸುವುದು ದ್ವಿಪಕ್ಷೀಯ ಸಹಕಾರಕ್ಕೆ ವೇಗವನ್ನು ನೀಡುವುದಲ್ಲದೆ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಭಾರತ ಮತ್ತು ವಿಯೆಟ್ನಾಂ ಐತಿಹಾಸಿಕ, ನಾಗರಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳಲ್ಲಿ ಬೇರೂರಿರುವ ಆಳವಾದ ಸ್ನೇಹವನ್ನು ಹಂಚಿಕೊಳ್ಳುತ್ತವೆ ಎಂದು ಅವರು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳು ಉನ್ನತ ಮಟ್ಟದ ವಿನಿಮಯ, ರಕ್ಷಣೆ ಮತ್ತು ಭದ್ರತಾ ಸಹಕಾರ, ಅಭಿವೃದ್ಧಿ ಪಾಲುದಾರಿಕೆ ಮತ್ತು ವ್ಯಾಪಾರ, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮದಂತಹ ಕ್ಷೇತ್ರಗಳಲ್ಲಿ ವಿಸ್ತರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಈ ಭೇಟಿಯ ಸಮಯದಲ್ಲಿ ಅಪರೂಪದ ಭೂಮಿಯ ಖನಿಜಗಳು, ಡಿಜಿಟಲ್ ಮತ್ತು ಹಣಕಾಸು ತಂತ್ರಜ್ಞಾನ, ಸಂಸ್ಕೃತಿ ಮತ್ತು ಶಿಕ್ಷಣದಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಒಪ್ಪಂದಗಳು ಮತ್ತು ಘೋಷಣೆಗಳನ್ನು ಮಾಡಲಾಗಿದೆ ಎಂದು ಅವರು ಸಂತೋಷ ವ್ಯಕ್ತಪಡಿಸಿದರು. ಭಾರತ ಮತ್ತು ವಿಯೆಟ್ನಾಂ ವರ್ಧಿತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಜಂಟಿ ಹೇಳಿಕೆಯ ಮೂಲಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮದಲ್ಲಿ ವಿಯೆಟ್ನಾಂ ಭಾಗವಹಿಸುವಿಕೆಯನ್ನು ಅವರು ಶ್ಲಾಘಿಸಿದರು.

0: ರಕ್ಷಣೆ ಮತ್ತು ಭದ್ರತೆ ಭಾರತ ವಿಯೆಟ್ನಾಂ ದ್ವಿಪಕ್ಷೀಯ ಸಂಬಂಧಗಳ ಪ್ರಮುಖ ಸ್ತಂಭಗಳಾಗಿವೆ ಎಂದರು. ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಅವರ ನೇತೃತ್ವದಲ್ಲಿ ಭಾರತ ವಿಯೆಟ್ನಾಂ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಎಂದು ರಾಷ್ಟಪತಿ ವಿಶ್ವಾಸ ವ್ಯಕ್ತಪಡಿಸಿದರು. ಈ ನಡುವೆ ಅಧ್ಯಕ್ಷ ಟೋಲ್ಯಾಮ್ ಅವರು ತಮ್ಮ ಭೇಟಿಯ ಭಾಗವಾಗಿ ಮುಂಬೈಗೆ ಭೇಟಿ ನೀಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಹಲವಾರು ಹಿರಿಯ ಎನ್ಡಿಎ ನಾಯಕರು ಪಾಟ್ನಾದ ಗಾಂಧಿ ಮೈದಾನದಲ್ಲಿಂದು ನಡೆಯಲಿರುವ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಅನುಸರಿಸಿದ ಸೂತ್ರದ ಆಧಾರದ ಮೇಲೆ ಸಂಪುಟ ವಿಸ್ತರಣೆಯನ್ನು ನಡೆಸಲಾಗುತ್ತಿದೆ. ಸುಮಾರು 15 ಬಿಜೆಪಿ ಮತ್ತು 14 ಜೆಡಿಯು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಹೆಚ್ಚುವರಿಯಾಗಿ ಲೋಕ ಜನಶಕ್ತಿ ಪಕ್ಷದಿಂದ ಇಬ್ಬರು ಮತ್ತು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮತ್ತು ರಾಷ್ಟೀಯ ಲೋಕ್ ಮೋರ್ಚಾದಿಂದ ತಲಾ ಒಬ್ಬರು ಸಚಿವರನ್ನು ಸೇರಿಸಿಕೊಳ್ಳುವ ನಿರೀಕ್ಷೆ ಇದೆ. ಸಂಪುಟದ ಹೆಚ್ಚಿನ ಸ್ಥಾನಗಳು ಬಿಜೆಪಿ ಮತ್ತು ಜೆಡಿಯುನ ಪರಿಚಿತ ಮುಖಗಳಿಗೆ ನೀಡುವ ಸಾಧ್ಯತೆ ಇದೆ. ಭಾರತವು ಇಂದು ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ. ಕಳೆದ ವರ್ಷ May 7 ಭಾರತವು ಆಪರೇಷನ್ ಸಿಂಧೂರ್ ಅನ್ನು ಪ್ರಾರಂಭಿಸಿತ್ತು. ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ 9 ಭಯೋತ್ಪಾದಕ ಮೂಲಸೌಕರ್ಯಗಳ ಮೇಲೆ ವೈಮಾನಿಕ ದಾಳಿ ನಡೆಸುವ ಮೂಲಕ ಕನಿಷ್ಠ 100 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿತ್ತು. ಕಳೆದ ವರ್ಷ April 22 ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರು ನಡೆಸಿದ ಬರ್ಬರ ದಾಳಿಗೆ ಭಾರತ ನೀಡಿದ ಸೂಕ್ತ ಪ್ರತಿಕ್ರಿಯೆ ಇದಾಗಿತ್ತು. ಇಂದು ನಾವು ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹನೆ ನೀತಿಯ ಪ್ರದರ್ಶನವನ್ನು ಸ್ಮರಿಸುತ್ತಿದ್ದೇವೆ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು, ಆದರೂ ಸರ್ಕಾರ ಶೇಕಡ 100 ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ. ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ಗಳ ಪೂರೈಕೆಯು ಶೇಕಡ 70 ಎಂದು ಮಾಹಿತಿ ನೀಡಿದರು. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು ಗೃಹ ಬಳಕೆ ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. 5 kg ಎಲ್ಪಿಜಿ ಸಿಲಿಂಡರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಹೊಸ ಪೈಪ್ ಮೂಲಕ ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ದೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಕೃತಕ ಬುದ್ದಿಮತ್ತೆ AIಗೆ ಸಂಬಂಧಿಸಿದಂತೆ ಹೆಚ್ಚುತ್ತಿರುವ ಸೈಬರ್ ಭದ್ರತಾ ಅಪಾಯಗಳನ್ನು ಎದುರಿಸಲು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಸೈಬರ್ ಸುರಕ್ಷಾ AI ಎಂಬ ವಿಶೇಷ ಕಾರ್ಯಪಡೆಯನ್ನು ರಚಿಸಿದೆ. ಕ್ಲಾಡ್ ಮಿಥೋಸ್ನಂತಹ ಸುಧಾರಿತ ಕೃತಕ ಬುದ್ದಿಮತ್ತೆ ಪರಿಕರಗಳು ವ್ಯವಸ್ಥೆಯಲ್ಲಿನ ದೋಷಗಳನ್ನು ಅತ್ಯಂತ ವೇಗವಾಗಿ ಪತ್ತೆಹಚ್ಚುವ ಮತ್ತು ಅವುಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಆತಂಕದ ನಡುವೆ ಸೆಬಿ ಈ ಕ್ರಮ ಕೈಗೊಂಡಿದೆ. ಪರಸ್ಪರ ಸಂಬಂಧ ಹೊಂದಿರುವ ಇಂದಿನ ಸೆಕ್ಯುರಿಟೀಸ್ ಮಾರುಕಟ್ಟೆಯಲ್ಲಿ ಬೃಹತ್ ಮಟ್ಟದ ಸೈಬರ್ ಅವಘಡಗಳನ್ನು ತಡೆಗಟ್ಟಲು ಬಲವಾದ ಸಮನ್ವಯತೆ, ನೈಜ ಸಮಯದ ಮಾಹಿತಿ ವಿನಿಮಯ ಮತ್ತು ನಿರಂತರ ಮೇಲ್ವಿಚಾರಣೆಯ ಅಗತ್ಯವಿದೆ ಎಂದು ಸೆಬಿ ಒತ್ತಿ ಹೇಳಿದೆ. ನವದೆಹಲಿಯಲ್ಲಿ ಜಪಾನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವೆ ಒನೋಡಾ ಕಿಮಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣಗಳ ಕ್ಷೇತ್ರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಚರ್ಚಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವೆ ನೈಸರ್ಗಿಕ ಸಮನ್ವಯತೆ ಇದ್ದು ಉಭಯ ದೇಶಗಳು ಜಂಟಿಯಾಗಿ ಮುಂಚೂಣಿಯ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ವೇಗಗೊಳಿಸಬಹುದು ಮತ್ತು ಸಂಶೋಧನೆಗಳನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಫಲಿತಾಂಶಗಳಾಗಿ ಪರಿವರ್ತಿಸಬಹುದು ಎಂದು ಅವರು ಅಭಿಪ್ರಾಯಪಟ್ಟರು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ T20 ಕ್ರಿಕೆಟ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪಂಜಾಬ್ ಕಿಂಗ್ಸ್ ಅನ್ನು 33 ರನ್ಗಳಿಂದ ಸೋಲಿಸಿತು. ಸನ್ರೈಸರ್ಸ್ ಹೈದರಾಬಾದ್ ನಿಗದಿಪಡಿಸಿದ 236 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 202 ರನ್ ಗಳಿಸಿತು. ಇದಕ್ಕೂ ಮೊದಲು ಪಂಜಾಬ್ ಕಿಂಗ್ಸ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ

ಆಯ್ಕೆ ಮಾಡಿಕೊಂಡಿತು. ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 235 ರನ್ ಗಳಿಸಿತು. ಪ್ಯಾಟ್ ಕಮಿನ್ಸ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೈಪುರದಲ್ಲಿ ಇಂದು ನಡೆಯಲಿರುವ ಜಂಟಿ ಕಮಾಂಡರ್ಗಳ ಸಮ್ಮೇಳನದ 2ನೇ ಆವೃತ್ತಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯಲ್ಲಿಂದು ಚಾಲನೆ ನೀಡಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಇಂದು ತಮ್ಮ ಸಂಪುಟ ವಿಸ್ತರಣೆ ಮಾಡಲಿರುವ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಿರಿಯ ಎನ್ಡಿಎ ನಾಯಕರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್. ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ವಿರುದ್ಧ 33 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಮತ್ತೊಮ್ಮೆ ಸ್ವಾಗತ ಪ್ರೀತಿಯ ಕೇಳುಗರಿಗೆ. ಸಮಯವಾಗಿದೆ 7:46. ಈ ಕ್ಷಣದಲ್ಲಿ ಇವತ್ತಿನ ಭಾವಸ್ಪಂದನದ ವಿಶೇಷತೆ, ರವೀಂದ್ರನಾಥ್ ಟ್ಯಾಗೂರ್ ಅವರ ಜಯಂತಿಯ ಕುರಿತು ನಾವು ಮಾತಾಡ್ತಾ ಇದ್ವಿ. ಭಾರತದ ರಾಷ್ಟ್ರಗೀತೆಯಾದಂತಹ ಜನಗಣಮನದ ಕೊಡುಗೆಯನ್ನು ನೀಡಿದಂತಹ ರವೀಂದ್ರನಾಥ್ ಟ್ಯಾಗೂರ್ ಕೇವಲ ಸಾಹಿತ್ಯ ಮಾತ್ರ ಅಲ್ಲದೆ ಕಥೆಗಾರ, ಕಾದಂಬರಿಕಾರ, ಅದ್ಭುತ ಚಿತ್ರಕಲಾವಿದರಾಗಿ ಕೂಡ ಹೆಸರು ಪ್ರಖ್ಯಾತಿಯನ್ನು ಪಡೆದಂಥವರು. ಪ್ರಕೃತಿಯ ಮಡಿಲಲ್ಲಿ ಶಿಕ್ಷಣವನ್ನು ನೀಡಬೇಕು ಅನ್ನೋಂಥ ಉದ್ದೇಶದಿಂದ ಶಾಂತಿ ನಿಕೇತನವನ್ನು ಆರಂಭಿಸಿದಂಥ ಇವರು ನಮ್ಮ ಕನ್ನಡದ ಸಾಹಿತ್ಯದ ಮೇಲೂ ಕೂಡ ವಿಶೇಷವಾದಂತಹ ಪ್ರಭಾವಳಿಯನ್ನು ಬೀರಿದ್ದಾರೆ. ಇವರ ಗೀತಾಂಜಲಿಯ ಕೃತಿ ನಮ್ಮ ಕನ್ನಡ ಸಾಹಿತ್ಯಕ್ಕೂ ಅನುವಾದಗೊಂಡಿದೆ. ವಿಶ್ವಕವಿ ದಾರ್ಶನಿಕರ ಬಗ್ಗೆ ಮತ್ತಷ್ಟು ಮಾತನ್ನು ಹಂಚಿಕೊಳ್ತಾ ಸಾಗೋಣ. ಜೊತೆಗೆ ಸೊಗಸಾದ ಗೀತೆ ನಿಮಗೋಸ್ಕರ ಪ್ರಸಾರವಾಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಬಿ ಆರ್ ಛಾಯಾರ್ ಅವರ ಧ್ವನಿಯಲ್ಲಿ ಚನ್ನವೀರ ಕಣವೀರ್ ಅವರು ರಚಿಸಿದಂತಹ ಈ ಸುಂದರ ಕವಿತೆಯನ್ನು ಕೇಳಿದ್ರಿ. ಹೌದಲ್ಲ, ನಮ್ಮ ಬೆಂಗಳೂರು ವಾತಾವರಣ ಕೂಡ ಹೀಗೆ ಇದೆ. ಈ ಮುಂಜಾನೆಯ ಸಮಯದಲ್ಲಿ ಆ ತುಂತುರುವಿನ ಸೋನೆ ಮಳೆ ಕೆಲವೊಂದು ಭಾಗಗಳಲ್ಲಿ ಬೀಳ್ತಾ ಇದೆ. ಒಂದು ರೀತಿ ಬೇಸಿಗೆಯ ಬಿಸಿಯಲ್ಲಿ ಈ ಮಳೆಯ ಆಹ್ವಾನ ನಮ್ಮೆಲ್ಲರಿಗೂ ಖುಷಿಯನ್ನು ತಂದಿದೆ ಅಂತಲೇ ಹೇಳಬಹುದು. ಇವತ್ತು ರವೀಂದ್ರನಾಥ ಟ್ಯಾಗೂರ್ ಅವರ ಜಯಂತಿ. ಇವತ್ತಿನ ದಿನ ಹಲವಾರು ಶಾಲೆ, ಕಾಲೇಜು ಮತ್ತು ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಟ್ಯಾಗೂರ್ ಅವರು ರಚಿಸಿದಂತಹ ಹಾಡುಗಳು, ನೃತ್ಯ ರೂಪಕಗಳು ಮತ್ತು ನಾಟಕಗಳನ್ನು ಪ್ರದರ್ಶಿಸಲಾಗುತ್ತೆ. ಶಾಂತಿನಿಕೇತನ ಪ್ರಕೃತಿಯ ಮಡಿಲಲ್ಲಿ ಮಕ್ಕಳುಗಳು ಕಲಿಬೇಕು ಅಂತ ದೃಷ್ಟಿಯಲ್ಲಿ ಸ್ಥಾಪಿಸಿದಂತಹ ಶಾಂತಿನಿಕೇತನದಲ್ಲಿ ಅಲ್ಲಿನ ವಿಶ್ವಭಾರತಿ ವಿಶ್ವವಿದ್ಯಾಲಯದಲ್ಲಿ ಈ ದಿನವನ್ನು ಅತ್ಯಂತ ಭಕ್ತಿ ಮತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಆಚರಿಸಲಾಗುತ್ತೆ. ಅಲ್ಲಿನ ವಿದ್ಯಾರ್ಥಿಗಳು ವಿಶೇಷ ಪ್ರಾರ್ಥನೆ ಮತ್ತು ನೃತ್ಯಗಳ ಮೂಲಕ ಗೌರವವನ್ನು ಸಲ್ಲಿಸ್ತಾರೆ. ಹಾಗೂ ಅನೇಕ ಜಾಗಗಳಲ್ಲಿ ಕವಿಗಳು ಮತ್ತು ಸಾಹಿತ್ಯಾಸಕ್ತರು ಸೇರಿ ಟ್ಯಾಗೂರ್ ಅವರ ಕವಿತೆಗಳ ವಾಚನ ಮತ್ತು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಇದು ಇವತ್ತಿನ ದಿನದ ಪ್ರಮುಖತೆ ಅಂತ ಹೇಳಬಹುದು. ಸೊ ಒಟ್ಟಾರೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಕುರಿತು ನಾವು ಮಾತಾಡಿದಂತಹ ಮಾತುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಒಂದು ರೀತಿ ಹೆಂಗಸರೆಲ್ಲರೂ ಗುಪ್ತ ಗಾಮಿನಿಗಳೇ ಅಂತಲೇ ಹೇಳಬಹುದು ಅಲ್ವಾ? ಚಂದ್ರಶೇಖರ ಪಾಟೀಲ್ರವರ ಸಾಹಿತ್ಯದಲ್ಲಿ ಸಿ ಅಶ್ವಥ್ರವರು ಜೀವ ತುಂಬಿ ಹಾಡಿರುವಂತಹ ಹಾಡು ಎಲ್ಲೋ ಹುಟ್ಟಿ. ಈ ಹಾಡನ್ನು ಕೇಳಿದ್ರಿ ಮನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಿ ನಮಗೆ ಬಹಳ ಇಷ್ಟ ಆಯಿತು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಗೀತಾ ಕಾವಿರಪ್ಪ ವಿರಾಜಪೇಟೆಯಿಂದ. ಜೊತೆಗೆ ನಾಗೇಶ್, ದೀಪ, ಋತ್ವಿಕ್ ಆ್ಯಂಡ್ ಸರ್ವಿಕ್ ಕೆಸಗೂಡುಯಿಂದ ಸಂದೇಶ ಕಳಿಸಿದ್ರೆ. ಚೆನ್ನೈಯಿಂದ ವೀರಪ್ಪ ಗುರಿಕರ್ ಆ್ಯಂಡ್ ಫ್ಯಾಮಿಲಿ, ನಾರಿಗಲ್ ವಿಲೇಜ್, ಗಜೇಂದ್ರಗಡ ತಾಲೂಕು, ಗದಗದಿಂದ. ಆದರೆ ಇವತ್ತು ಮಾತ್ರ ಚೆನ್ನೈಯಿಂದ ಸಂದೇಶ ಕಳಿಸಿದ್ದಾರೆ. ಹೇಗಿದೆ ಚೆನ್ನೈ, ಚೆನ್ನೈನ ತಾಪಮಾನ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹ್ಯಾಡ್ಲಿ, ಮಲವಳ್ಳಿ ತಾಲೂಕಿನಿಂದ ಸಂದೇಶ ಕಳಿಸಿ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರೆ. ಕಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮಳೆ ಬಂತು ಇಲ್ವೋ ಗೊತ್ತಿಲ್ಲ, ಆದರೆ ಕಾಮನಬಿಲ್ಲಿನಿಂದ ಹೃದಯವೇ ತುಂಬಿ ಬಂತು ನನ್ನ ಬಳಿಗೆ. ಇನ್ನೇನು ಬೇಕು ನನಗೆ ಅಂತ ಹೇಳ್ತಿದ್ರೆ ನಾಗರತ್ನ ರಾಜಾಜಿನ

ಸಂಯೋಗದಿಂದ, ವೆರಿ ಸ್ವೀಟ್ ಆಫ್ ಯು ಮೇಡಮ್. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ. ತುಂಬ ಧನ್ಯವಾದಗಳು ಸರ್ ತಮ್ಮ ಪ್ರೀತಿಯ ಸಂದೇಶಕ್ಕೆ. ಕಾಫಿ ಇಲ್ಲ, ಇನ್ನೇನು ಕುಡಿಬೇಕು ನಿಮ್ದಾಯ್ತಾ? ಸೂಪರ್ ಪ್ರೋಗ್ರಾಮ್ ಅಶ್ವಿತಾ, ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಸೌಭಾಗ್ಯ ಅವರು ರಾಜನಕುಂಟೆಯಿಂದ. ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಇದೀಗ ಸರಿಯಾಗಿ 8 ಗಂಟೆಗೆ ಸಮಾಚಾರ ಪ್ರಭಾತ್ ಪ್ರಸಾರವಾಗುತ್ತೆ. ತದ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಅದಾದಮೇಲೆ ನನ್ನ ನಿಮ್ಮ ಭೇಟಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಿತಾ ಮಲ್ನಾಡ್. ನಮಸ್ಕಾರ, ಶುಭ ದಿನ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR

ಹಲೋ, ನಮಸ್ಕಾರ. ಶುಭೋದಯ, ಗ್ರೇಟ್ ಥರ್ಸ್ಡೇ ಮಾರ್ನಿಂಗ್. ಪ್ರೀತಿಯ ಕೇಳಿದಿರಾ ಬೆಳಗಕ್ಕೆ? ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ. ಸ್ನೇಹಿತರೆ, ನಾವಿದ್ದೀವಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೊಡ್ತಾ ಇರೋದು ನಾನು ಆರ್ ಜಿ ಅಶ್ವಥಾ ಮಲ್ನಾಡ್. ವೆಲ್, ಗುರುವಾರ ಇದ್ದೀವಿ, ಗುರುವಾರ ದಿನಕ್ಕೆ ಬಂದ್ಬಿಟ್ಟಿದ್ದೀವಿ. ಸೊ ಗುರುವಾರ, ಬುಧವಾರ, ಗುರುವಾರ ಇವೆಲ್ಲ ಒಂಥರ ಮಿಡ್ ವೀಕೆಂಡ್ ಇದ್ದಂಗೆ ಅಲ್ವಾ? ಇನ್ನೇನು ಬಂದೇ ಬಿಡ್ತು ಶುಕ್ರವಾರ. ಥ್ಯಾಂಕ್ ಗಾಡ್ ಇಟ್ಸ್ ಫ್ರೈಡೇ ಅನ್ನೋಷ್ಟರಲ್ಲಿ ಶನಿವಾರ, ಶನಿವಾರದ ನಂತರ ಬರುವಂತಹ ಭಾನುವಾರ, ರೆಡಿಯಾಗೋ ನೆಕ್ಸ್ಟ್ ಸೋಮವಾರಕ್ಕೆ ಅಂತ ಹೇಳ್ತಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಗುರುವಾರನ ಬ್ರೈಟ್ ಆಗಿಸೋವಂಥ ಒಂದು ಸಮಯದಲ್ಲಿ ನಾನಿದ್ದೀನಿ. ಆ್ಯಂಡ್ ಎಸ್ಪೆಷಲಿ ನೀವೇನಾದರೂ ವಾಕ್ ಮಾಡ್ತಾಯಿದ್ರೆ, ಜಾಗ್ ಮಾಡ್ತಾಯಿದ್ರೆ, ಎಕ್ಸಸೈಸ್ ಮಾಡ್ತಾಯಿದ್ರೆ, ಇವತ್ತಿನ ಈ ಹಾಡು ನಿಮ್ಮ ಆ ಒಂದು ಸ್ಪೀಡನ್ನು ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ನಿಮ್ಗೊಂದು ರೀತಿ ಜೋಶನ್ನ ತಂದುಕೊಡುತ್ತೆ. ಯಾವುದಿರಬಹುದು ಈ ಗೀತೆ? ನಿಮಗೆ ಜೋಶನ್ನ ತಂದುಕೊಡುವಂಥ ಗೀತೆ. ಸದ್ಯಕ್ಕೆ ಕೇಳಿ ಈ ಬ್ಯೂಟಿಫುಲ್ ಟ್ರ್ಯಾಕ್. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ ಜೆ ಅಶ್ವಥಾ ಮಲ್ನಾಡ್.

ಇದೇನು ಕನ್ನಡ ಚಾನಲ್ ಇಂಗ್ಲಿಷ್ ಚಾನಲ್ ಇಷ್ಟು ಇಂಗ್ಲಿಷ್ ಹಾಡನ್ನ ಪ್ಲೇ ಮಾಡ್ತಾ ಇದ್ದೀರಾ ಅಂತ ಬೈಕೊಂಬೇಡಿ. ಇದು ನಮ್ಮ ಕನ್ನಡದ ಚಿತ್ರದ ಗೀತೆನೆ. ಯುವರಾಜ್ ಅನ್ನುವಂಥ ಚಿತ್ರ ಬಂದಿತ್ತು, ನೆನಪಿದೆಯಾ ಶಿವರಾಜ್ ಕುಮಾರ್ ಅವ್ರದ್ದು? ಎಸ್, 2001 ಇಸ್ವಿಲಿ ಬಂದಂಥ ಮೂವಿ ಇದು. ಇದೇ ಚಿತ್ರದ ಗೀತೆಯನ್ನ ರಮಣಾ ಗೋಕುಲಾರವರ ಧ್ವನಿಯಲ್ಲಿ ನೀವು ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ. ಏನಪ್ಪ ಅವಶ್ಯಕತೆ ಇತ್ತು ಈ ಹಾಡು ಹಾಕೋಕ್ಕೆ ಇವಾಗ ಅಂತ ಅನ್ಕೊಂಬೇಡಿ, ಅವಶ್ಯಕತೆ ಇತ್ತು. ಯಾಕಂದರೆ ಇವತ್ತು ಕ್ರೀಡೆಯ ಬಗ್ಗೆ ಮತ್ತು ನಮ್ಮ ದೈಹಿಕ ಸದೃಢತೆಯ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಮೂಡಿಸುವಂಥ ದಿನ. ಸೊ ಏನು ದಿನ ಇವತ್ತು? ಗುರುವಾರ, ಮೇ 7 ವಿಶ್ವದಾದ್ಯಂತ ವಿಶ್ವ ಅಥ್ಲೆಟಿಕ್ಸ್ ದಿನ, ವರ್ಲ್ಡ್ ಅಥ್ಲೆಟಿಕ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಯುವ ಜನರಲ್ಲಿ ಈ ಸ್ಪೋರ್ಟ್ಸ್ ಬಗ್ಗೆ, ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಬಗ್ಗೆ ಆಸಕ್ತಿಯನ್ನು ಮೂಡಿಸ್ಬೇಕು. ಯಾಕಂದರೆ ಇವಾಗಿನ ಜನಾಂಗ ಹೇಗಾಗಿದೆ ಅಂದರೆ ಸ್ಟಕ್ ಅಟ್ ಒನ್ ಪ್ಲೇಸ್ ಅಲ್ವಾ, ಕೆಲಸನೂ ಕೂಡ ಒಂದೇ ಜಾಗದಲ್ಲಿ ಮಾಡಬೇಕಾಗುತ್ತೆ, ಆ್ಯಂಡ್ ಓದೋರಿದ್ರೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀವಿ ಅಥವಾ ಮೊಬೈಲ್ ನೋಡ್ತಾ ಇರ್ತೀವಿ. ಹೀಗಿರಬೇಕಾದ್ರೆ ಕ್ರೀಡೆ ಮತ್ತು ದೈಹಿಕ ಸದೃಢತೆ ಇವೆರಡೂ ತುಂಬ ಮುಖ್ಯ ಆಗಿರುತ್ತೆ. ಇದನ್ನು ಯುವ ಜನರಲ್ಲಿ ಉತ್ತೇಜಿಸುವಂತಹ ಸಲುವಾಗಿ ವರ್ಲ್ಡ್ ಅಥ್ಲೆಟಿಕ್ಸ್ ಡೇ, ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಆಚರಿಸ್ತೀವಿ. ಬರೀ ಯುವ ಜನರನ್ನ ಮಾತ್ರ ಉತ್ತೇಜಿಸಿದ್ರೆ ಸಾಕ? ಹಿರಿಯರ ಕತೆ ಏನು ಅಂತ ನೀವು ಕೇಳಬಹುದು. ನಾವು ಹೇಳಬೇಕಾಗಿರೋ ವಿಷಯನ, ಹಿರಿಯರು ಯಾವಾಗಲೂ ಫಿಟ್ ಆ್ಯಂಡ್ ಫೈನ್ ಆಗಿರ್ತೀರ, ವಾಕಿಂಗ್ ಮಾಡ್ತಾ, ಯೋಗ ಮಾಡ್ತಾ, ಎಕ್ಸಸೈಸ್ ಮಾಡ್ತಾ. ಸೊ ಅದಕ್ಕೆ ಎಲ್ಲ ಹಿರಿಯರು ಕೂಡ ಇಷ್ಟಪಡುವಂಥ ಗೀತೆ ಮತ್ತೊಂದು ಪ್ಲೇ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾವನಬಿಲ್ನಲ್ಲಿ. ಬನ್ನಿ, ನಾವು ವರ್ಲ್ಡ್ ಅಥ್ಲೆಟಿಕ್ಸ್ ಡೇ ಬಗ್ಗೆ ಮಾತಾಡೋಣ. ನಿಮಗೆ ಈ ದಿನದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ನೀವು ಕೂಡ ನಮ್ಮೊಟ್ಟಿಗೆ ಹಂಚ್ಕೋಬಹುದು, ಅಥವಾ ನಿಮ್ಮ ಅಭಿಪ್ರಾಯಗಳನ್ನ ನೀವು ಶೇರ್ ಮಾಡಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಇನ್ನೊಂದ್ಸಲ ಹೇಳ, 9480901013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರೀ ನಿಮ್ಮ ಸಂದೇಶ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ನೀರಜ್ ಚೋಪ್ರಾ, ಅಂಜು ಬಾಬಿ ಜಾರ್ಜ್, ಇವ್ರ ಹೆಸರುಗಳನ್ನೆಲ್ಲ ಕೇಳಿದಾಗ ನಮಗೆಷ್ಟು ಇನ್ಸ್ಪೈರಿಂಗ್ ಅನಿಸುತ್ತಲ್ವಾ? ಆ್ಯಂಡ್ ಎಷ್ಟು ಹೆಮ್ಮೆ ಕೂಡ ಅನಿಸುತ್ತೆ ನಮ್ಮ ಭಾರತಕ್ಕೆ ಎಂಥ ಉತ್ತಮವಾದಂತಹ ಸ್ಥಾನವನ್ನು ಇವರು ಅಥ್ಲೆಟಿಕ್ಸಲ್ಲಿ ತಂದು

ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಇವತ್ತು ವರ್ಲ್ಡ್ ಅಥ್ಲೆಟಿಕ್ಸ್ ಡೇ. ಸೊ ಈ ದಿನದ ಇತಿಹಾಸ ಅಥವಾ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಇವತ್ತು ನಿನ್ನೆ ಶುರುವಾದಂಥ ದಿನ ಅಲ್ಲ, 1996 ಅಂದಿನ ಇಂಟರ್ನ್ಯಾಷನಲ್ ಅಮೆಚೂರ್ ಅಥ್ಲೆಟಿಕ್ ಫೆಡರೇಷನ್ IAAF ಇದರ ಅಧ್ಯಕ್ಷರಾದಂತಹ ಪ್ರಿಮೋ ನೆಬೋಲಿಯು ಅವರು ಈ ಒಂದು ದಿನವನ್ನು ಪರಿಚಯಿಸ್ತಾರೆ. ಅದಾದಮೇಲೆ 2019 ಈ ಒಂದು ಸಂಸ್ಥೆ ವರ್ಲ್ಡ್ ಅಥ್ಲೆಟಿಕ್ಸ್ ಅನ್ನುವಂತಹ ಮರುನಾಮಕರಣವನ್ನು ಪಡೆದುಕೊಳ್ಳುತ್ತೆ. ಆ್ಯಂಡ್ ಈ ವರ್ಷ 2026 ಥೀಮ್ ವರ್ಲ್ಡ್ ಅಥ್ಲೆಟಿಕ್ಸ್ ಡೇಗೆ ಘೋಷವಾಕ್ಯ ಏನು ಅಂದರೆ, ಕ್ರೀಡೆ ಸೇತುವೆಗಳ ನಿರ್ಮಾಣ, ಅಡೆತಡೆಗಳ ನಿವಾರಣೆ. ಅಂದರೆ ಸ್ಪೋರ್ಟ್ ದಟ್ ಬಿಲ್ಡ್ಸ್ ಬ್ರಿಡ್ಜಸ್ ಬ್ರೇಕಿಂಗ್ ಬ್ಯಾರಿಯರ್ಸ್. ಇದು ಕ್ರೀಡೆಯ ಮೂಲಕ ಏಕತೆ ಮತ್ತು ಸಮಾನತೆಯನ್ನು ಸಾರುವಂತಹ ಗುರಿ ಹೊಂದಿದೆ. ಈ ಶಾಲೆಗಳಲ್ಲಿ ಕಡ್ಡಾಯವಾಗಿ PT ಪೀರಿಯಡ್ ಅಂತ ಇರುತ್ತೆ, ನೆನಪಿದೆಯಾ? ಸೊ ನಾವೆಲ್ಲ ಖೋಖೋ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ಕ್ರಿಕೆಟ್ ಈ ಎಲ್ಲ ಆಟಗಳನ್ನ ಮೋಜಿನಿಂದ ಆಡಿದಂತಹ ಸಮಯ. ಯಾಕೆ PT ಅನ್ನೋದು ಸ್ಕೂಲಲ್ಲಿ ಇರ್ತಾರೆ, ಯಾಕೆ ಈ ಫಿಸಿಕಲ್ ಟ್ರೈನಿಂಗ್ ಅನ್ನೋದು ಅಷ್ಟೊಂದು ಮುಖ್ಯ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಗೊತ್ತಿದ್ರೆ ಮೆಸೇಜ್ ಮಾಡಬಹುದು ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಸೂಪರ್, ರಾಮಕೃಷ್ಣ ಹೇಳಿದ್ದೊಂದೇ ಜೈಸು. ವೆಲ್, ನನಗೆ ನಿಮ್ಮ ಸಂದೇಶಗಳನ್ನ ಓದ್ತಾ ಇದ್ದಾಗ ಬಹಳ ಖುಷಿ ಹಾಗೂ ಹೆಮ್ಮೆ ಎರಡೂ ಆಗ್ತಾ ಇರುತ್ತೆ. ಡಾಕ್ಟರ್ ಗ್ರಾಮ್ ಪುರೋಹಿತ್ ಆ್ಯಂಡ್ ನಾಗರಾಜ್ ಬಿಟಿಎಂ ಲೇಔಟಿಂದ ಸಂದೇಶ ಕಳಿಸಿ ವಿದ್ಯಾರ್ಥಿಗಳಿಗೆ ದೈಹಿಕ ತರಬೇತಿ ಯಾತಕ್ಕೆ ಬೇಕು ಅನ್ನೋದ್ರ ಬಗ್ಗೆ, ಮಹತ್ವದ ಬಗ್ಗೆ ತಿಳಿಸಿದ್ದಾರೆ. ನಮ್ಮ ದೇಹದ ಆರೋಗ್ಯವನ್ನು ಸುಧಾರಿಸಿ ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ಇದಲ್ಲದೆ ನಿತ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ದೀರ್ಘಕಾಲದ ಆರೋಗ್ಯ ಅನುಭವಗಳನ್ನು ಒದಗಿಸುತ್ತೆ. ಗುಂಪು ಆಟಗಳು, ತಂಡದ ಕೆಲಸ, ಸಹಕಾರ ಮತ್ತು ಸಂನಿವೇಶನಗಳನ್ನು ಬೋಧಿಸುತ್ತೆ. ಇದು ಶಿಸ್ತು, ಜವಾಬ್ದಾರಿ ಮತ್ತು ಗುರಿ ನಿಗದಿಯನ್ನು ಬೆಳೆಸುತ್ತೆ. ಇಂತಹ ಚಟುವಟಿಕೆಗಳು ವಿದ್ಯಾರ್ಥಿಗಳನ್ನು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ರೂಪಿಸುತ್ತೆ. ಬಹಳ ಬಹಳ ಖುಷಿಯಾಯಿತು ಸರ್, ತಮ್ಮ ಒಂದು ಶಿಸ್ತಿನ ಮಾತುಗಳನ್ನ ಕೇಳಿ. ವೆರಿ ವೆರಿ ಇಂಪಾರ್ಟೆಂಟ್ ಈಗಿನ ಯುವ ಜನತೆಗೆ ತಮ್ಮ ಮಾತುಗಳು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ದೈಹಿಕ ಶಿಕ್ಷಣ ಅಥವಾ ಶಿಕ್ಷಕ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಟೋಟ, ವ್ಯಾಯಾಮ, ಕ್ರೀಡೆ, ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಬಗ್ಗೆ ಕಲಿಸುವ ಶಿಕ್ಷಕರನ್ನ ಪಿಟಿ ಮಾಸ್ಟರ್ ಅಂತ ಕರಿತೀವಿ. ಪಿಟಿ ಮಾಸ್ಟರ್ ಅವರ ಜವಾಬ್ದಾರಿಗಳು ಕ್ರೀಡಾ ತರಬೇತಿ, ವಿದ್ಯಾರ್ಥಿಗಳಿಗೆ ವಿವಿಧ ಆಟಗಳನ್ನು ಅಂದರೆ ಕ್ರಿಕೆಟ್, ವಾಲಿಬಾಲ್, ಊಟ ಇತ್ಯಾದಿ ಕಲಿಸೋದು, ಕ್ರೀಡಾಕೂಟ ಆಯೋಜನೆ, ಶಾಲೆಯಲ್ಲಿ ಕ್ರೀಡಾ ದಿನಾಚರಣೆ ಮತ್ತು ಸ್ಪರ್ಧೆಗಳನ್ನು ಆಯೋಜಿಸೋದು, ದೈಹಿಕ ಶಿಕ್ಷಣ ಯೋಗ ಆಸನಗಳು ಮತ್ತು ವ್ಯಾಯಾಮಗಳನ್ನು ಹೇಳಿಕೊಡೋದು, ಸ್ಪರ್ಧೆಗಳಿಗೆ ತಯಾರಿ, ಜಿಲ್ಲಾ ರಾಜ್ಯ ಮಟ್ಟದ ಸ್ಪರ್ಧೆಗಳಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸೋದು ಅಂತ ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಳ್ಳಿ ಮಲವಳ್ಳಿ ತಾಲೂಕಿನಿಂದ ಸಂದೇಶ ಕಳಿಸಿದ್ರ. ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ಅಂಡ್ ಅನದೋ ಮೆಸೇಜ್ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದದ್ದು. ಸುಮಿತ್ರಾ ಅವರು ಸಂದೂರಿನಿಂದ ಸಂದೇಶ ಕಳಿಸಿ, ನನ್ನ ಸ್ಪೋರ್ಟ್ ಜರ್ನಿ ತುಂಬ ಎಕ್ಸೈಟಿಂಗ್ ಆಗಿತ್ತು ಆ್ಯಂಡ್ ಅದು ಅಷ್ಟು ಸಪೋರ್ಟ್ ಇಲ್ಲದೇ ಇದ್ರು ಕೂಡ ಟೀಚರ್ಸ್ಗಳ ಸಪೋರ್ಟಿಂದ ಐ ಪ್ಲೇಡ್ ಮೋಸ್ಟ್ ಆಫ್ ದ ಗೇಮ್ಸ್ ಲೈಕ್ ಖೋಖೋ, ಥ್ರೋ ಬಾಲ್, ಶಟಲ್. ಈಗಲೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ದೋ ಐ ಆಮ್ ಅ ಸೀನಿಯರ್ ಸಿಟಿಸನ್ ಅಂತ ಅಂದ್ಬಿಟ್ಟು. ಬಹಳ ಖುಷಿಯಾಗುತ್ತೆ ಮೇಡಮ್ ತಮ್ಮ ಈ ಒಂದು ಸಂದೇಶನ ಕೇಳಿ. ಆ್ಯಂಡ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಪ್ರೋತ್ಸಾಹಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ, ವೆರಿ ವೆರಿ ನೈಸ್. ಒಳ್ಳೆ ಮೋಟಿವೇಶನ್ ಸಾಂಗ್ ಪ್ಲೇ ಮಾಡ್ತಿದ್ದೀರಾ ಅಶ್ವಿತಾ ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ಅವರು. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ಈ ಸಾಂಗ್ನ ಕೇಳಿ ನಿಜವಾಗ್ಲೂ ಮೋಟಿವೇಶನ್ ಸಿಗುತ್ತೆ. ನಾನಂತೂ ಎಕ್ಸಾಮ್ ಟೈಮಲ್ಲಿ ಈ ಸಾಂಗ್ನ ಕೇಳ್ತಾ ಇದ್ದೆ.

ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳು ಮೊಬೈಲ್ ಮತ್ತು ಟಿವಿಗಳಿಗೆ ಅಂಟ್ಕೊಂಡಿರ್ತಾರೆ ಸ್ನೇಹಿತರೆ. ಆದ್ದರಿಂದ ಶಾಲಾ ಕಾಲೇಜುಗಳಲ್ಲಿ ಕನಿಷ್ಠ ದಿನಕ್ಕೆ ಒಂದು ಗಂಟೆಯಾದರೂ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸೋದು ಅಗತ್ಯ. ಇದು ಕೇವಲ ಕ್ರೀಡಾಪಟುಗಳಾಗಲು ಮಾತ್ರ ಅಲ್ಲ, ಆರೋಗ್ಯವಂತ ನಾಗರಿಕರಾಗಲು ಅತಿ ಅವಶ್ಯಕ. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿಸ್ತು ಮತ್ತು ವ್ಯಕ್ತಿತ್ವ ವಿಕಾಸಕ್ಕೆ ಕ್ರೀಡೆಗಳು ನಮಗೆ ಸಮಯ ಪ್ರಜ್ಞೆ ಮತ್ತು ಶಿಸ್ತನ್ನ ಕಲಿಸ್ತಾ ಹೋಗುತ್ತೆ. ಜೊತೆಗೆ ಇತರರೊಂದಿಗೆ ಸೇರಿ ಆಡೋದ್ರಿಂದ ಸಹಕಾರ ಮತ್ತು ತಂಡದೊಂದಿಗೆ ಕೆಲಸ ಮಾಡುವಂತಹ ಗುಣ, ಏನು ನಾವು ಟೀಮ್ ಸಪೋರ್ಟ್ ಟೀಮ್ ಬಿಲ್ಡಪ್ ಅಂತ ಕರಿತೀವಲ್ವಾ, ಅದು ಹೆಚ್ಚಾಗುತ್ತೆ. ಅಂಡ್ ಅಫ್ಕೋರ್ಸ್ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ದೈಹಿಕ ಕ್ಷಮತೆ ಅನ್ನೋದು ಕೇವಲ ಕ್ರೀಡಾಂಗಣಕ್ಕೆ ಸೀಮಿತವಾಗಿರುತ್ತೆ, ಅದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಬೇಕು. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸು ಇರಲಿಕ್ಕೆ ಸಾಧ್ಯ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಂಡ್ ನಮಗೆ ಕೆಲವೊಂದಿಷ್ಟು ಜನ ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ರು. ಕಬಡ್ಡಿ ನನ್ನ ಫೇವ್ರೆಟ್ ಸ್ಪೋರ್ಟ್ಸ್ ಅಂತ ಹೇಳ್ತಾ ಇದ್ದಾರೆ ರಾಜೇಶ್ ಅವರು. ಮಂಡಿಕಲ್ ಕೃಪಾ ಉಮೇಶ್, ನಮಗೆ ಈ ವಾರ ಬಹಳ ಖುಷಿ ಆಗ್ತಾ ಇದೆ ಹಾಡುಗಳನ್ನ ಕೇಳಿ ಅಂತಿದ್ದೀರಾ, ಥ್ಯಾಂಕ್ ಯು. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್, ವೆರಿ ನೈಸ್ ಪ್ರೋಗ್ರಾಮ್, ಇಷ್ಟ ಆಗ್ತಾ ಇದೆ ಅಂತ ವಿ ನಾರಾಯಣಪ್ಪ, ರಾಧ, ಎನ್ ಚಂದ್ರಭೂಷಣ್ ಹಾಗೂ ಎನ್ ಜಯಶ್ರೀ ಹೊಸೂರು ತಮಿಳ್ನಾಡಿನಿಂದ ಸಂದೇಶ ಕಳಿಸಿದ್ದಾರೆ, ಥ್ಯಾಂಕ್ ಯು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಮೆಸೇಜ್ ಮಾಡಿದರೆ ಮತ್ತಷ್ಟು ಸಂದೇಶಗಳು ಬಂದಿದ್ವು, ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ. ಇಲ್ಲಿಗೆ ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಮೆಸೇಜ್ ಮಾಡಿದ್ದಾರೆ, ಥ್ಯಾಂಕ್ ಯು ಮೇಡಮ್. ಇಲ್ಲಿಗೆ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಗಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡಿದಂತಹ ಗೀತೆಗಳು, ಪ್ರಸ್ತುತಪಡಿಸಿದಂತಹ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸರಿಯಾಗಿ 9 ಗಂಟೆಗೆ ಭೇಟಿಯಾಗೋಣ ಕಾರ್ಯಕ್ರಮ ಸಂಗತ್ ಸಾಂಗ್ ಕ್ಷಮಿಸಿ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಿತಾ ಮಲ್ನಾಡ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
3: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
4: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
3: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
4: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
3: ಕನಸಿನ ಲೋಕಕ್ಕೆ.
4: ಪ್ರತಿ ರಾತ್ರಿ 10 ಗಂಟೆಗೆ
3: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ನಮಸ್ಕಾರ, ಶುಭೋದಯ, ಗ್ರೇಟ್ ಥರ್ಸ್ಡೇ ಮಾರ್ನಿಂಗ್. ನಿಮ್ಮ ಪ್ರೀತಿಯ ಶ್ವೇತಾ ಮಲ್ನಾಡ್ರಿಂದ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿನ ಬಹಳ ಖುಷಿಯಾಗಿರಲಿ ಅಂತ ಆಶಿಸ್ತಾ ಇದ್ದೀನಿ. ವೆಲ್ಕಮ್ ಟು ಆರ್ ಪ್ರೋಗ್ರಾಮ್ ಸಖತ್ ಸಾಂಗು. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸಖತ್ ಸಾಂಗ್ ಹೆಸರೇ ಹೇಳೋ ಹಾಗೆ ನಿಮ್ಮಿಷ್ಟದ ಗೀತೆಗಳು, ಸಖತ್ತಾಗಿರುವಂತಹ ಗೀತೆಗಳನ್ನ ನೀವು ನಮಗೆ ರೆಕಮೆಂಡ್ ಮಾಡಬಹುದು. ಆ್ಯಂಡ್ ಆ ಗೀತೆನ ನಿಮ್ಮ ಸಮೇತರಾಗಿ ಅಸಂಖ್ಯಾತರಾದಂತಹ ಸ್ನೇಹಿತರಿಗೂ ಕೂಡ ಕೇಳಿಸುವಂತಹ ಸಿಹಿಯಾದ ಕೆಲಸ ಸದ್ಯಕ್ಕೆ ನನ್ನದಾಗಿದೆ. ಆ್ಯಂಡ್ ಈ ಕೆಲಸವನ್ನು ಮಾಡಲಿಕ್ಕೆ ಬಹಳ ಉತ್ಸುಕಳಾಗಿ ನಾನು ರೆಡಿ ಆಗಿದ್ದೇನೆ. ನಾನು ಆಲ್ಮೋಸ್ಟ್ ನಿಮ್ಮ ಸಂದೇಶಗಳೆಲ್ಲ ನಮ್ಮನ್ನು ಬಂದು ತಲುಪ್ತಾ ಇದೆ. ಆ್ಯಂಡ್ ನೀವು ಕೂಡ ಸಂದೇಶ ಕಳಿಸ್ಬೇಕಂದ್ರೆ ಯಾವ ಸಂಖ್ಯೆ ಕಳಿಸ್ತೀರಾ? 9489013 9480901013 ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ ಅಂತ ಹೇಳ್ತಾ, ಈಗೋ ಇಲ್ಲಿ ನೀವು ಕೇಳಿದಂತಹ ಗೀತೆ ನಿಮಗೋಸ್ಕರ ಸಿದ್ಧಪಡಿಸಿದ್ದೀನಿ, ಕೇಳಿ ಆನಂದಿಸಿ.

ಕನ್ನಡ ಚಿತ್ರರಂಗದ ಚಿನ್ನದಂತಹ ಚಿತ್ರ ಭೂತಾಯನ ಮಗ ಅಯ್ಯು. ಈ ಚಿತ್ರದ ಈ ಗೀತೆನ ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ. ಆ್ಯಂಡ್ ಈ ಒಂದು ಗೀತೆ ಬೇಕು ಅಂತ ರೆಕಮೆಂಡ್ ಮಾಡಿದವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಯಾರ್ಯಾರು ಸಂದೇಶ ಕಳಿಸಿದ್ದಾರೆ ನೋಡೋಣ ಬಾ. ಓಹೋ, ಸಂದೇಶಗಳ ಮಹಾಪುರಾನೇ ಹರಿದು ಬಂದಿದೆ. ಸುಮಾರು ಜನ 8:59 ಸಂದೇಶ ಕಳಿಸಿದ್ರೆ ವೆರಿ ಸಾರಿ, 9 ನಂತರ ಬಂದಂತಹ ಸಂದೇಶಗಳನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ನಮಗೆ ಸಂದೇಶ ಕಳಿಸಿದ್ರು. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಜೊತೆಗೆ ಟಿ ಎಂ ದೇವರಾಜ್, ಜಯಲಕ್ಷ್ಮಿ, ಶುಭ, ತನ್ವಿ, ಸಿಂಚನ, ಅಗ್ರಹಾರ ಲೇಔಟ್ ಯಲಹಂಕದಿಂದ ಮೆಸೇಜ್ ಮಾಡಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತಗೌಡ ಹಾಡ್ಲಿ, ಮಲವಳ್ಳಿ ತಾಲೂಕಿನಿಂದ ಮೆಸೇಜ್ ಮಾಡಿದ್ರೆ. ಸೌಭಾಗ್ಯ ರಾಜನಕುಂಟೆಯಿಂದ, ಕಲಬುರಗಿ ಜಿಲ್ಲೆಯ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ, ನಾಗರತ್ನ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಅಥಣಿ ತಾಲೂಕಿನ ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ, ಶಿವಲೀಲಾ ತೇಲಿ ಮತ್ತು ಮನೆಯವರು ನಮಗೆ ಮೆಸೇಜ್ ಮಾಡಿದ್ದಾರೆ. ನಮಗಾಗಿ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋದು ಶಿವಶಂಕರ್ ವೇದಾವತಿ ತನ್ಮಯ್ ಆನೇಕಲ್ ಶಂಕರ ಮಠದಿಂದ. ಷಣ್ಮುಖ ಹಳೇ ಬಾತಿ ಗ್ರಾಮದಿಂದ ಮೆಸೇಜ್ ಮಾಡಿದ್ದಾರೆ. ವರಲಕ್ಷ್ಮಿ ಪೀಣ್ಯದಿಂದ, ವರಲಕ್ಷ್ಮಿ ಅವರೇ ಬೆಳಗಿನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಪ್ರತಿಯೊಂದಕ್ಕೂ ಸಂದೇಶ ಕಳಿಸಿದ್ರ, ತುಂಬ ಥ್ಯಾಂಕ್ಸ್ ಮೇಡಮ್ ತಮ್ಮ ಪ್ರೀತಿಯ ಸಂದೇಶಕ್ಕೆ. ಆ್ಯಂಡ್ ಎನ್ ಜಿ ಬಸವರಾಜ್, ಅನ್ನಪೂರ್ಣ, ಚಿತ್ರದುರ್ಗ ನಮಗೆ ಚಿತ್ರದುರ್ಗದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ನಮಸ್ಕಾರ ಅಶ್ವಿತಾ ಅಂತ ಹೇಳ್ತಾ ಇದ್ದಾರೆ ಸಂತೋಷ್ ಧೂಪದಾಳದವರು. ಧೂಪದಾಳದಿಂದ ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಗಳೊಂದಿಗೆ ಸಾಗೋಣ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ. ಆ್ಯಂಡ್ ನಿನ್ನೆ ಜೋರಾಗಿ ಮಳೆ ಕೆಲವೊಂದು ಜಾಗಗಳಲ್ಲಿ ಬಂದಿರೋದ್ರಿಂದ ಕರೆಂಟ್ ಎಲ್ಲ ಕಟ್ಟಾಗೋಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಕರೆಂಟ್ ಕಟ್ಟಾದಾಗ ಈ ಶೆಕೆಲಿ ಅಪ್ಪ ಬಹಳ ಕಷ್ಟ ಅನಿಸ್ಬಿಡ್ತೆ. ಆ್ಯಂಡ್ ಆ ಸಮಯದಲ್ಲಿ ಕರೆಂಟ್ ಬಂದಾಗ ಎಲ್ಲರ ಮನಸ್ಸಿನಲ್ಲೂ ಈ ಹಾಡೇ ಮೂಡಿರಬಹುದೇನೋ ಅಲ್ವಾ.

ಬಂತು ಬಂತು ಕರೆಂಟ್ ಬಂತು ಬಂತು ಬಂತು ಕರೆಂಟ್ ಬಂತು.

ಪ್ರೇಯಸಿಯ ಪ್ರೀತಿಯ ಗೀತೆಯನ್ನು ಕೇಳಿದ್ರಿ ನೀವು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ. ಸಿ ಎನ್ ಹಳ್ಳಿಯಿಂದ ಹರ್ಷ ನಾಯಕ್ ಮತ್ತು ಪ್ರಜ್ವಲ್ ನಾಯಕ್ ರವರು ನಮಗೆ ಸಂದೇಶ ಕಳಿಸಿ ಒಂದು ಒಳ್ಳೆಯ ಗೀತನ ಪ್ಲೇ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಯ್ ಮೇಡಮ್, ನನ್ನ ಹೆಸರು ಹೇಮಾವತಿ ಶಿವಕುಮಾರ್, ಚಂದ್ರಪ್ಪ ಸರ್ಕಲ್ ಗ್ರಾಮ ಬೆಂಗಳೂರಿನಿಂದ ಸಂದೇಶ ಕಳಿಸ್ತೀನಿ. ನನಗೋಸ್ಕರ ಒಂದು ಒಳ್ಳೆಯ ಗೀತನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಶೋರ್ ಹೇಮಾವತಿ, ಶ್ರೀದಾಲದ ಮಾಲಿಗಾವದಿಂದ ನಮಗೆ ಟಿ ಆರ್ ಮಹಲಿಂಗಂ ಅವರು ಮೆಸೇಜ್ ಮಾಡಿದ್ದಾರೆ. ಗುರುವಾರ ಸಂಜೆ ನಾ ಹೊರಟಿದ್ದೆ ಅನ್ನೋದು ಗೀತನ ಪ್ಲೇ ಮಾಡ್ತೀರಾ ಅಂತಿದ್ದಾರೆ ನನಗೆ ರಾಜೇಶ್ ಅವರು ಜಾಲಹಳ್ಳಿಯಿಂದ. ಸೊ ಗುರುವಾರ ಅಂದ ತಕ್ಷಣ ನಾನೇನೋ ಅಂದ್ಕೊಂಡೆ, ಹಾಡು ಹೆಸರನ್ನ ಹೇಳಿದ್ದೀರಾ. ಓಕೆ, ನಮಗೋಸ್ಕರ ಒಂದು ಒಳ್ಳೆ ಗೀತನ ಪ್ಲೇ ಮಾಡಿ ಅಂತ ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಮೆಸೇಜ್ ಮಾಡಿದರೆ. ಸುಧಾ ನಾರಾಯಣ್ ಕೆ ಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್, ಕನ್ನಡ ಕಾಮನಬಿಲ್ಲಿಗೆ ನಮಗೋಸ್ಕರ ಗೀತನ ಪ್ಲೇ ಮಾಡಿ ಅಂತಿದ್ದಾರೆ. ಶ್ರೀಕಾಂತ್ ಪೂಜಾರ ಮುಂಡರ್ಗಿ, ಪ್ಲೀಸ್. ಓಕೆ, ನಂಗೆ ಅದು ಪಿಜ್ಜಾ ಆದಂಗೆ ಆಗೋಯ್ತು. ಪಿಜ್ಜಾ ಇದು ಯಾವ್ದು ಊರಪ್ಪ ಪಿಜ್ಜಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಓಕೆ, ಸದಾನಂದ ಬಂಟ್ವಾಳದಿಂದ ಮೆಸೇಜ್ ಮಾಡಿದ್ದಾರೆ. ಡಾಕ್ಟರ್ ಮಹಾವೀರ್ ಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ. ಹಗರಿ ಬೊಮ್ಮನಹಳ್ಳಿಯಿಂದ ಎ ಬಿ ರಾಜು ಅವರು ಸಂದೇಶ ಕಳಿಸಿದ್ರೆ. ರೂಪಾ ಲಕ್ಷ್ಮೀಕಾಂತ ತೇಜಸ್ವಿನಿ ಯಶವಂತ್ ಚನ್ನನಕುಂಟೆ ಶಿರದಿಂದ ಸಂದೇಶ ಕಳಿಸಿದ್ದಾರೆ. ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಮೆಸೇಜ್ ಮಾಡಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಬಿಂದು ಪ್ರಕಾಶ್ ರವರು ನಮಗೆ ಸಂದೇಶ ಕಳಿಸಿದ್ದಾರೆ. ನಮಗೋಸ್ಕರ ಒಂದು ಒಳ್ಳೆ ಗೀತನ ಪ್ಲೇ ಮಾಡಿ ಅಂತ ಭಾಸ್ಕರ್ ರಾಜಾಜಿನಗರದಿಂದ ಮೆಸೇಜ್ ಮಾಡಿದರೆ. ನಮ್ಮಲ್ಲಿ ಬೆಳ್ಳಂ ಬೆಳಗ್ಗೆ ಮೋಡ ಕವಿದ ವಾತಾವರಣದೊಂದಿಗೆ ರೈನ್ಬೋ ಕೇಳೋದೇ ಖುಷಿ ಅಂತ ಹೇಳ್ತಾ ಇದ್ದಾರೆ. ಭವಾನಿ ಶಂಕರ್ ನಿಡುಬೆ ಸುಳ್ಯದಿಂದ ನಿಮ್ಮ ಸಂದೇಶ ಓದೋದು ನನಗಷ್ಟೇ ಖುಷಿಯನ್ನು ತಂತು. ನಮಸ್ಕಾರ ರೀ, ನಮ್ಮೊಳ್ಗೊಳ್ಳೆ ಗೀತನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾರು ನಿಮ್ಮ ಹೆಸರನ್ನ ನೀವು ಕಳಿಸಿಲ್ಲ, ನಮ್ಮ ನಿಮಗೆ 262, ನೆಕ್ಸ್ಟ್ ಟೈಮ್ ದಯವಿಟ್ಟು ನಿಮ್ಮ ಹೆಸರನ್ನ ಕೂಡ ಕಳಿಸಿ, ಓದಲಿಕ್ಕೆ ನಮಗೂ ಅಷ್ಟೇ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಕೆ ಜಿ, ಈ ಸುದಾಸ್ ರವರ ಧ್ವನಿ ಕೇಳೋದೇ ಒಂದು ರೀತಿ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಇಂಟೆನ್ಸ್ ಆಗಿ ಅಭಿನಯಿಸಿರುವಂತಹ ಸುದೀಪ್ ಅವ್ರನ್ನ ನೋಡೋದು ಮತ್ತೊಂದು ರೀತಿ ಖುಷಿಯನ್ನು ತರಿಸುತ್ತೆ. ಆ್ಯಂಡ್ ಈ ಸಾಹಿತ್ಯ ಕೆ ಕಲ್ಯಾಣ್ ರವರ ಒಂದು ಮ್ಯಾಜಿಕಲ್ ಹ್ಯಾಂಡ್ಸಿಂದ ಮೂಡ್ ಬಂದಿರುವಂತಹ ಗೀತೆ ನೀವು ಕೇಳಿದ್ರಿ ಕಾಶಿ ಚಿತ್ರದಿಂದ. ಆ್ಯಂಡ್ ಈ ಗೀತೆನ ರೆಕಮೆಂಡ್ ಮಾಡಿರೋರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಆಕಾಶವಾಣಿ ಎಫ್ ಎಂ ರೈನ್ಬೋ ಸಮಯವಾಗಿದೆ 9:30. ಈ ಕ್ಷಣದಲ್ಲಿ ನಾವಿದ್ದೀವಿ ಸಾಕತ್ ಸಾಂಗು ಕಾರ್ಯಕ್ರಮದಲ್ಲಿ. ನಿಮ್ಮ ಜೊತೆಯಾಗಿರೋದು ನಾನು ಆರ್ ಜಿ ಅಶ್ವಿತಾ ಮಲ್ನಾಥ್. ನಮಸ್ತೆ, ಗುಡ್ ಮಾರ್ನಿಂಗ್ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀವಿ. ನಮಗೋಸ್ಕರ ಒಂದು ಒಳ್ಳೆ ಗೀತನ ಪ್ಲೇ ಮಾಡಿ ಅಂತಿದ್ದಾರೆ ಅನಿತಾ ಅನಂತರಾಜು ಗೊರ್ಲುಡ್ಕು ಹಿರಿಯೂರು ತಾಲೂಕಿನಿಂದ. ಬೆಳಗಿನ ಶುಭೋದಯಗಳು ಶಮಿತಾ ಮೇಡಮ್ ಅಂತಿದ್ದಾರೆ. ನನ್ನ ಹೆಸರು ಶಮಿತಾ ಅಲ್ಲ, ಅಶ್ವಿತಾ. ನಮಗೂ ಒಂದೊಳ್ಳೆ ಗೀತನ ಪ್ಲೇ ಮಾಡಿ ಅಂತಿದ್ದಾರೆ ಸುಧಾ ಬೂದಿಹಾಳ್ದಿಂದ. ಇನ್ನು ನಿಜ ಮೇಡಮ್, ಬೇಸಿಗೆ ಕಾಲದ ದಿನಗಳಲ್ಲಿ ರಾತ್ರಿ ಕರೆಂಟ್ ಹೋದ ನಂತರ ಮತ್ತೆ ಇಂತಹ ಗೀತೆಗಳು ನಮ್ಮ ಮನಸ್ಸಿಗೆ ಖುಷಿಯನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಷಣ್ಮುಖ ಹಳೆ ಬಾತಿ ಗ್ರಾಮದಿಂದ. ನಮಸ್ತೆ ಸುಪ್ರಭಾತ, ನಮಗೋಸ್ಕರ ಒಂದು ಒಳ್ಳೆ ಗೀತನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಶಕೆಯಲ್ಲಿ ಕರಾವಳಿಯ ಆನಂದವನ್ನ ಅನುಭವಿಸುವ ಆಸೆ ನಮ್ದು ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಲತಾ ನಾಯಕ್ ಮುಂಬೈಯಿಂದ ಮೆಸೇಜ್ ಮಾಡಿರೋ ಮೂಲಕ. ನಾಗೇಶ್, ದೀಪಾ, ಋತ್ವಿಕ್ ಅಂಡ್ ಜರ್ವಿಕ್ ಕೆಸಗೋಡು ಇಂದ ಸಂದೇಶ ಕಳಿಸಿದ್ದಾರೆ. ನಮಗೋಸ್ಕರ ಒಂದೊಳ್ಳೆ ಗೀತನ ಪ್ಲೇ ಮಾಡಿ ಅಂತ ಅರುಣ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ ಇಂದ ಸಂದೇಶ ಕಳಿಸಿದ್ದಾರೆ. ಅಂಡ್ ಸೂಪರ್ ಸಾಂಗ್ಸ್ ರೀ ಅಂತ ಹೇಳ್ತಾ ಇದ್ದಾರೆ ರವಿ ಬಟ್ಲೇರಿ ಸಿ ಎನ್ ಹಳ್ಳಿಯಿಂದ. ಹೆಚ್ ಎಲ್ ಬಸವರಾಜು ಪುಟ್ಟೆಗೆರೆ ಹೊಸಹಳ್ಳಿಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ನಮಸ್ಕಾರ ಮೇಡಮ್, ಶುಭೋದಯ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೋಸ್ಕರ ಒಂದೊಳ್ಳೆ ಗೀತನ ಪ್ಲೇ ಮಾಡಿ ಅಂತ ಪದ್ಮಾವತಿ ಹುಬ್ಬಳ್ಳಿಯಿಂದ ಮೆಸೇಜ್ ಮಾಡಿದರೆ. ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್ ಅಂತ ಮಾನಸ ಬಸವರಾಜ್ ಸಿರುಗುಪ್ಪ ತಾಲೂಕು ಬಾಗೇವಾಣಿಯಿಂದ ಸಂದೇಶ ಕಳಿಸಿದರೆ. ಥ್ಯಾಂಕ್ ಯು ಸೋ ಮಚ್ ಮಾನಸ ಅವರೇ. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್, ನಮಗೂ ಒಂದೊಳ್ಳೆ ಗೀತನ ಪ್ಲೇ ಮಾಡಿ ಅಂತ ಆರ್ ಉದಯ್ ಕುಮಾರ್ ರಾಂಪುರ ಅರಸೀಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿದ್ರೆ. ಕೋರಿಕೆ ಮಾಡ್ತಾ ಇರೋದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಿಂದ, ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ, ಭದ್ರೆ, ಭಾಗ್ಯ, ಜ್ಯೋತಿ, ಮನೀಶ್, ಕಲಾಶ್ರೀ ಹಾಗೂ ಭದ್ರೆ ಬಂಧುಗಳು ನಮಗೆ ಸಂದೇಶ ಕಳಿಸಿದ್ದಾರೆ. ಸೌಭಾಗ್ಯ ಅವರೇ ತುಂಬ ಬ್ಯೂಟಿಫುಲ್ ಆಗಿ ಸಂದೇಶ ಕಳಿಸಿದ್ರ. ನಾಗೇಂದ್ರ ಅವರು ತಾವರಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಧರ್ಮಣ್ಣ ದಣ್ಣಿ ಅವರು ಬಹಳ ಖುಷಿಯಾಗಿ ಮೆಸೇಜ್ ಮಾಡಿದ್ದಾರೆ, ಇಲ್ಲಾಂದಿದ್ರೆ ಎಲ್ರಿ ನಮ್ಮ ಸಾಂಗು ಅಂತ ಬೈದಿರ್ತಿದ್ರು ಅಷ್ಟೊತ್ತಿಗೆ. ಅಂಡ್ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಎಫ್ ಎಂ ರೈನ್ಬೋನ ಕೇಳ್ತಾ ಇದ್ದೀವಿ, ನಮಗೋಸ್ಕರ ಒಂದು ಒಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ಮಣಿಕಂಠ ರಾಮಡ ನಮಗೆ ಯಲಹಂಕದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣವಾ. ಹೇಳ್ಬನ್ನಿ ಈ ಸೊಗಸಾದ ಗೀತೆ ನಿಮಗೋಸ್ಕರ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ.

0: ನನ್ನ
1: ಇದೇನ್ ಮಗ, ಬರೀ ತನ್ನ ನನ್ನ ಅಂತ ಹೇಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದನ್ನ ಬೇರೆ ಪದನ ತೆಗೆದು ಬುಟ್ಟ ಹಾಕೋತಾನೆ?
0: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರೋಕಿಲ್ಲ.
1: ಯಾಕ್ ಬರಾಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡು ಅಡಿಕೆ.

ಪೋರಾ ನೀನು ಪೋರಿ ನಾನು ಕುಡಿದರೆ ತಂಬೂ ಅಷ್ಟೇ ಬಿಡು.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಲ್ನಲ್ಲಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನೀವು ಇಷ್ಟದ ಗೀತೆಗಳನ್ನ ಪ್ಲೇ ಮಾಡ್ತಾ. ಹಾಯ್ ಶ್ವಿತಾ, ನಮಗೋಸ್ಕರ ಒಂದು ಒಳ್ಳೆ ಗೀತನ ಪ್ಲೇ ಮಾಡಿ ಅಂತ ನಮಗೆ ಮೆಸೇಜ್ ಮಾಡ್ತಾರೆ. ಮೇಘನಾ, ಧೃತಿ, ಸಂತೋಷ್ ಚಿತ್ರಗಾರ್ ಹೊಸಪೇಟೆಯಿಂದ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಕೆಂಪರಾಜು ಮೈಸೂರಿನಿಂದ ವೆರಿ ಗುಡ್ ಮಾರ್ನಿಂಗ್. ಪ್ರಜ್ಞಾ ಭಟ್ ಭರತನಹಳ್ಳಿಯಿಂದ ನಮಗೆ ಮೆಸೇಜ್ ಮಾಡಿದ್ರೆ, ನಮಸ್ತೆ ಅಶ್ವಿತಾ, ನಮಗೋಸ್ಕರ ಒಂದು ಒಳ್ಳೆ ಗೀತನ ಪ್ಲೇ ಮಾಡಿ ಅಂತಿದ್ದಾರೆ. ಅನಸೂಯ ಮೂರ್ತಿ ಮತ್ತೀಕೆರೆಯಿಂದ ತುಂಬ ಧನ್ಯವಾದಗಳು. ನನಗಂತೂ ಗೀತೆಯ ಮೊದಲನೇ ಬಿಟ್ಟು ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ ನಮಗೆ ಸಂತೋಷ್ ಅವರು ಧೂಪದಾಳದಿಂದ. ಯು ಮೋಸ್ಟ್ ವೆಲ್ಕಮ್ ಸರ್. ನಮಗೋಸ್ಕರ ಒಂದು ಒಳ್ಳೆ ಗೀತನ ಪ್ಲೇ ಮಾಡಿ ಅಂತ ಅನ್ನಪೂರ್ಣ, ಯಶಸ್ವಿನಿ, ಗಿರಿಜಮ್ಮ, ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ ಮೆಸೇಜ್ ಮಾಡಿದರೆ, ಲೀಲಾ ಬೇಗೂರಿನಿಂದ ಸಂದೇಶ ಕಳಿಸಿದ್ದಾರೆ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ ಮೆಸೇಜ್ ಮಾಡಿದ್ದಾರೆ, ಧನ್ಯವಾದಗಳು ರೀ ನಮ್ಮ ಹಾಡನ್ನ ಪ್ಲೇ ಮಾಡಿದ್ದಕ್ಕೆ ಅಂತ. ಶಿತೋಳೆ ಅಂಕಲಿಯಿಂದ ದಯಾನಂದ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಇಟ್ಸ್ ಓಕೆ ಸುಧಾ ಅವರೇ, ನೋ ಪ್ರಾಬ್ಲಮ್. ತೀರ್ಥೇಶ್ ನಮಗೆ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿ, ಹಾಡುಗಳನ್ನ ಕೇಳ್ತಾ ಇದ್ದೀವಿ ಮೇಡಮ್, ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ರ. ಥ್ಯಾಂಕ್ ಯು ಸೋ ಮಚ್ ತೀರ್ಥೇಶ್ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ನಿಮ್ಮ ನೆಚ್ಚಿನ ಆಕಾಶವಾಣಿ.

ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ನಲ್ಲಿ. ಇವಾಗ ಹೆಂಗೋ ಬೇಸಿಗೆ ರಜಾ, ಕಸಿನ್ಸ್ಗಳೆಲ್ಲ ಸೇರಿರ್ತೀವಿ. ಸೊ ಮಾಡಿ ಮೇಲೆ ಹೋಗ್ಬಿಟ್ಟು ತಿಂಗಳ ಬೆಳಕಿನಲ್ಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ಲ. ಅಥವಾ ಅಂತ್ಯಾಕ್ಷರಿ ಆಡೋದು, ಆಟ ಆಡೋದು, ಇವೆಲ್ಲ ನೆನಪಿಸ್ಕೊಂಡ್ರೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ.

ಸೊ ಸಖತ್ ಸಾಂಗು ಒಂದೇ ಪ್ರೋಗ್ರಾಮ್, ತುಂಬ ಭಯಂಕರವಾದ ಭಯ ನನಗೆ ಉಂಟಾಗೋದು, ಯಾಕಂದರೆ ಸಾಂಗ್ ಪ್ಲೇ ಮಾಡಿಲ್ಲ ಅಂದರೆ ಬಯಸ್ಕೊಬೇಕಲ್ಲ ಅದಕ್ಕೆ. ಹಾಯ್ ಅಶ್ವಿತಾ, ನಮಸ್ತೆ ಅಂತಿದ್ದಾರೆ ಮಲೇಶ್ವರಂಿಂದ ಸಂಪತ್ ಲಕ್ಷ್ಮಿಯವರು. ನಮಸ್ತೆ ಸಂಪತ್ ಲಕ್ಷ್ಮಿ ಅವರೇ, ಬಹಳ ಚೆನ್ನಾಗಿದೆ ನಿಮ್ಮ ಫೋಟೋ ಡಿ ಪಿಲಿ, ಯು ಲುಕ್ ವೆರಿ ಪ್ರಿಟಿ. ಗೌರಿ ಬೆಂಗಳೂರಿನಿಂದ ಸಂದೇಶ ಕಳಿಸಿ ಗುಡ್ ಮಾರ್ನಿಂಗ್ ಅಂತಿದ್ದರೆ, ನಮಗೋಸ್ಕರ ಒಂದೊಳ್ಳೆ ಗೀತನ ಪ್ಲೇ ಮಾಡಿ ಅಂತಿದ್ದಾರೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರ ಪೀಠ ಬೆಂಗಳೂರಿನಿಂದ, ಬಿ ಕೆ ಶಿವಕುಮಾರ್ ಸಿಂಕಟಗೆರೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಸೂಪರ್ ಹೆಸರು ನಿಮ್ಮದು. ನಮಗೋಸ್ಕರ ನಮ್ಮ ಇಷ್ಟದ ಹಾಡನ್ನ ಪ್ಲೇ ಮಾಡ್ತಿರೋ ಅಲ್ವೋ ನೀವು ಅಂತ ಚಿದಾನಂದ ಟಿ ವಿ ಸರ್ಕಲಿಂದ ನನಗೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸರ್, ಖಂಡಿತ ಪ್ಲೇ ಮಾಡ್ತೀನಿ, ಬೆದರಿಕೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಈಗ ನೆಕ್ಸ್ಟ್ ನಿಮ್ಮ ಸಾಂಗ್ಗೆ ಪ್ಲೇ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸರಿಯಾಗಿ 10 ಗಂಟೆಗೆ ಮಾತಾಡೋಣ, ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಕಟ್ಟೆ ಹಾಕೊಂಡು ಮಾತಾಡ್ತಾ ಸಾಗೋಣ ಅಂತ ಹೇಳ್ತಾ ಈ ಕ್ಷಣದಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ಆರ್ ಜಿ ಅಶ್ವಿತಾ ಮಲ್ನಾಟ್.

0: ಔಷಧಿಯ ನೀಡಲಾದೆಯ ನೀನು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ ಸಮಯವಾಗಿದೆ 10:01 ಒಂದು ಹೊತ್ತಲ್ಲಿ ನೀವು ಕೇಳ್ತಾ ಇದ್ದೀರಾ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು. ವೆರಿ ಹ್ಯಾಪಿ ಮಾರ್ನಿಂಗ್ ಅಂಡ್ ಹಾರ್ಟ್ಲಿ ವೆಲ್ಕಮ್ ಟು ಆ ಪ್ರೋಗ್ರಾಮ್. ನಿಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಥ ಮಲ್ನಾಡ್. ಸೊ ಹೇಗಿದ್ದೀರಾ, ಹೇಗೆ ಶುರುವಾಯಿತು ನಿಮ್ಮ ದಿನ, ಏನೇನೋ ನಿಮ್ಮ ದಿನದ ಯೋಜನೆ, ಅದೇನೇ ಇದ್ರೂ ಕೂಡ ಇವತ್ತಿನ ದಿನ ನಿಮ್ಮ ಪಾಲಿಗೆ ಬಹಳಷ್ಟು ಖುಷಿಯಾಗಿ ಎಕ್ಸೈಟಿಂಗ್ ಆಗಿರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆ್ಯಂಡ್ ನಿಮ್ಮ ಜೊತೆಗೆ ನಿಮ್ಮ ಮ್ಯೂಸಿಕಲ್ ಕಂಪ್ಯಾನಿಯನ್ ಆಗಿ ಸದ್ಯಕ್ಕೆ ನಾವಿದ್ದೀವಿ ಅಂತ ಹೇಳ್ತಾ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಗೀತೆಗಳನ್ನ ಪ್ಲೇ ಮಾಡ್ತಾ ಸಾಕ್ತೀವಿ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ, ಹಲವಾರು ಟ್ರಿವಿಯಾಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತೀವಿ, ಅದೇ ರೀತಿ ಗೀತೆಗಳ ಸುತ್ತ ನಮ್ಮ ಪಯಣ ಸಾಕ್ತಾ ಹೋಗುತ್ತೆ. ಇದೊಂದು ರೀತಿ ಚಂದ, ಈ ಹೂ ಕಟ್ತಂಗೆ ಅಲ್ವಾ, ಬಿಡಿ ಬಿಡಿಯಾದಂಥ ಹೂಗಳನ್ನ ನಿಧಾನಕ್ಕೆ ಪೂಣಿಸ್ತಾ ಪೂಣಿಸ್ತಾ ಕಟ್ಟಿ ಒಂದು ಸುಂದರವಾದಂತಹ ಮಾಲೆ ಮಾಡೋ ಕೆಲಸ. ಸದ್ಯಕ್ಕೆ ಹಾಡಿನ ಹೂಗಳ ಮಾಲೆಯನ್ನ ಕಟ್ತಾ ಹೋಗೋಣ. ಆ್ಯಂಡ್ ಈಗೊಂದು ಗೀತನ ಪ್ಲೇ ಮಾಡ್ತೀನಿ, ಕೇಳಿ ಆನಂದಿಸಿ. ಜೊತೆಗೆ ಇವತ್ತಿನ ಟಾಪಿಕ್ ಏನಿರಬಹುದು ಅನ್ನೋದು ನಿಮಗೆ ನೆನಪಾದರೆ, ಗೊತ್ತಾದರೆ ಅಥವಾ ಫ್ಲ್ಯಾಶ್ ಆದರೆ ನೀವು ನಮಗೆ ಮೆಸೇಜ್ ಮಾಡಬಹುದು. ನಮಗೆ ಮೆಸೇಜ್ ಮಾಡಬೇಕಾಗಿರುವಂಥ ಸಂಖ್ಯೆ ಹೀಗಿದೆ, 9489901013. ಇನ್ನೊಮ್ಮೆ ಹೇಳ್ತೀನಿ, 9480901013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ ಅಂತ. ಈಗ ಇಲ್ಲಿ ನೀವು ಕೇಳಬಯಸುವಂಥ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ.

ಸುಮಾರಷ್ಟು ವಿಭಿನ್ನವಾದಂತಹ ಮೆಸೇಜಸ್ಗಳು ಬಂದಿದೆ. ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿ, ಮೇಡಮ್ ಮಳೆ ಚಳಿ ಗಾಳಿ ಇನ್ ಬೆಂಗಳೂರು ಇರಬಹುದಾ ಅಂತ ಕೇಳ್ತಾ ಇದ್ದೀರಾ. ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ನಾಗರಾಜಯ್ಯ ಗುಡ್ಡದ ನೆರಳೆಕೆರೆ ಹೊಸದುರ್ಗದಿಂದ. ಚಿತ್ರದುರ್ಗದಿಂದ ಮೆಸೇಜ್ ಮಾಡಿರೋ ಇವರು, ಬೆಂಗಳೂರಿನ ಮಳೆ ಹಾಗೂ ಟ್ರಾಫಿಕ್ ಜಾಮ್ ಬಗ್ಗೆ ಏನಾದರೂ ಮಾತಾಡ್ತಿದ್ದೀರಾ, ಏನು ಕತೆ ಅಂತ ಕೇಳ್ತಿದ್ದೀರಾ. 80ರ ದಶಕದ ಬೆಂಗಳೂರು ಹೇಗಿತ್ತು ಅನ್ನೋದಕ್ಕೆ ಈ ಒಂದು ಗೀತೆ ಸಾಕ್ಷಿಯಾಗಿದೆ. ಗಿಡಮೂಲಿಕೆಗಳ ತೋಟಗಳು, ಸುಂದರ ರಸ್ತೆಗಳು ಮತ್ತು ಗಾರ್ಡನ್ ಸಿಟಿ ಎಂಬ ಹೆಗ್ಗಳಿಕೆಯನ್ನು ಈ ಹಾಡಿನಲ್ಲಿ ಕಣ್ಣಿಗೆ ಕಟ್ಟುವಂತೆ ತೋರಿಸಲಾಗಿದೆ ಅಂತ ನಮಗೆ ಮೆಸೇಜ್ ಮಾಡಿದ್ದಾರೆ ರಾಜೇಶ್ ಅವರು ಜಾಲಹಳ್ಳಿಯಿಂದ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಮಾರಷ್ಟು ಜನ, ಮೇಡಮ್ ಯಾವ ಚಿತ್ರದ ಗೀತೆ ಇದು ಅಂತ ಕೇಳ್ತಾ ಇದ್ದೀರಾ. ಈ ಚಿತ್ರ SP ಭಾರ್ಗವಿ, ಈ ಚಿತ್ರದ ಗೀತೆಯನ್ನು ನೀವು ಕೇಳಿದ್ರಿ. ಸೊ ಬೆಂಗಳೂರು ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ಗೀತೆನ, ಅಥವಾ ಬೆಂಗಳೂರಿನ ಚಳಿಗಾಳಿಯ ಬಗ್ಗೆ ಗೀತೆನ, ಅಥವಾ ಟ್ರಾಫಿಕ್ ಜಾಮ್ ಬಗ್ಗೆನ ಗೀತೆನ ಅಂತ ಈಗ ನಾನು ಹೇಳುವಂತಹ ಮಾತಿನಿಂದ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ನಮ್ಮ ಬದುಕು ಹೇಗೆ ಭಾವನೆಗಳ ಋತುಗಳಿಂದ ತುಂಬಿದೆಯೋ, ಪ್ರಕೃತಿ ಕೂಡ ತನ್ನದೇ ಆದಂತಹ ಬಣ್ಣಗಳು ಮನೋಭಾವನೆಗಳಿಂದ ಹೊತ್ತು ತುಂಬಿದೆ. ಈ ಬೇಸಿಗೆಯ ಉರಿಯುರಿ ಇರಬಹುದು, ಮಳೆಯ ಮಧುರತೆ ಇರಬಹುದು, ಚಳಿಗಾಲದ ಮೌನ ಇರಬಹುದು, ವಸಂತದ ಹೊಸತನ ಇರಬಹುದು, ಪ್ರತಿಯೊಂದು ಋತುವಿಗೂ ತನ್ನದೇ ಆದಂತಹ ಸಂಗೀತ ಇದೆ. ಇವತ್ತು ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಕೇಳಲಿರುವಂತಹ ಹಾಡುಗಳು ಬರೀ ರಾಗ ಅಲ್ಲ, ಅವು ನಮ್ಮ ಪ್ರಕೃತಿಯ ಉಸಿರನ್ನ ಹೊತ್ತ ನೆನಪುಗಳು, ಮನಸ್ಸಿನ ಕಿಟಕಿಯನ್ನು ತೆರೆಯುವ ಭಾವನೆಗಳು. ಈಗ ಯಾವ ಋತುವಿನಿಂದ ಶುರು ಮಾಡೋಣ, ನೀವೇ ಹೇಳಿ. ವಸಂತ ಅಂತಿದ್ದೀರಾ, ಸದ್ಯಕ್ಕೆ ವಸಂತನನ್ನು ನೆನಪಿಸುವಂತಹ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ.

0: ನಮ್ಮ ಭಾರತದ ಸಾಂಪ್ರದಾಯಿಕ ಕ್ಯಾಲೆಂಡರ್ ಪ್ರಕಾರ ನೋಡೋದಾದರೆ ಒಂದು ವರ್ಷದಲ್ಲಿ 6 ಋತುಗಳಿರುತ್ತೆ. ಓಕೆ, ಈ 6 ಋತುಗಳು 2 ತಿಂಗಳಿಗೊಮ್ಮೆ ಬದಲಾಗ್ತಾ ಹೋಗುತ್ತೆ. ವಸಂತ ಋತು, ಈಗ ತಾನೇ ಹಾಡನ್ನು ಕೇಳಿದ್ರಿ, ಮೀರಾ ಮಾಧವ ರಾಘವ ಚಿತ್ರದಿಂದ ಹಂಸಲೇಖರವರ ಸಾಹಿತ್ಯ ಸಂಗೀತ ಸಂಯೋಜನೆಯಲ್ಲಿ. ಸ್ಪ್ರಿಂಗ್ ಸೀಸನ್ ಅಂತ ಕರಿತೀವಿ, ಗ್ರೀಷ್ಮ ಋತು ಸಮ್ಮರ್, ವರ್ಷ ಋತು ಮಾನ್ಸೂನ್, ಶರತ್ ಋತು ಆಟಮ್, ಹೇಮಂತ ಋತು ಪ್ರೀ ವಿಂಟರ್ ಸೀಸನ್. ಈ ಮಾರ್ಗಶಿರ ಪುಷ್ಯ ಮಾಸ ಬರ್ತಲ್ಲ ನವೆಂಬರ್ ಡಿಸೆಂಬರ್ ಆ ಟೈಮ್, ಕಂಚಿಶಿರ ಋತು ನಿಮ್ಗೆ ಗೊತ್ತಿರೋ ಹಾಗೆ ಮಾಘ ಮಾಸ, ಮಾಘದ ಚಳಿ ನೆನಪಿದೆಯಾ, ಸೊ ವಿಂಟರ್ ಸೀಸನ್. ಈ ಮಾಸಗಳಲ್ಲಿ ವಸಂತ ಋತು ಬಂದಾಗ ಹೂಗಳು ಅರಳುತ್ತೆ. ಈ ಹಾಡುಗಳು ಅಷ್ಟೇ, ನಮ್ಮೊಳಗಿನ ಕನಸನ್ನು ಅರಳಿಸುತ್ತಲ್ಲ, ಆ ರೀತಿ ಹೊಸ ಪ್ರೀತಿ ಥರ, ಹೊಸ ಆಸೆ ಥರ ಮನಸ್ಸು ಹಗುರವಾಗುವ ಆ ಕ್ಷಣಗಳಿಗೆ ಇಂತಹ ಸಂಗೀತವೇ ಸಾಟಿ ಅಂತ ಹೇಳಬಹುದು. ವಸಂತ ಋತು ಬಗ್ಗೆ ಮಾತಾಡಬೇಕಂದ್ರೆ, ವಸಂತ ಕಾಲದ ಬಗ್ಗೆ ಮಾತಾಡಬೇಕಂದ್ರೆ, ಈ ಸಮಯದಲ್ಲಿ ಉಂಟಾಗುವಂತಹ ಮದುವೆ ಸೀಸನ್ ಬಗ್ಗೆ ಮಾತಾಡ್ತಿದ್ರೆ ಹೇಗೆ ಹೇಳಿ? ಅದನ್ನು ನಾನು ಮಾತಾಡೋಕ್ಕಿಂತ ನಮ್ಮ ಅಣ್ಣವರು ಹಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಈ ಕೇಳಿ ಗುರಿ ಚಿತ್ರದಿಂದ ವಸಂತ ಕಾಲ ಬಂದಾಗ ಈ ಸೊಗಸಾದ ಗೀತೆ ನಿಮಗೋಸ್ಕರ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.
1: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು.

0: ನೋಡಿ ಹಾಡುಗಳಲ್ಲಿ ಎಷ್ಟು ಬೇಗ ವಸಂತ ಕಾಲನ ಮುಗಿಸ್ಬಿಟ್ಟು ಬೇಸಿಗೆ ಕಾಲಕ್ಕೆ ಬಂದ್ಬಿಟ್ವಿ. ಬಿಸಿಲಾದರೇನು, ಮಳೆಯಾದರೇನು, ಎಂಥ ಚಂದದ ಗೀತೆ, ಎಂಥ ಚಂದದ ಚಿತ್ರ ಅಲ್ವಾ? ಅನಂತ್ನಾಗ್ ಹಾಗೂ ಲಕ್ಷ್ಮೀರವರ ಕಾಂಬಿನೇಷನ್ ಆಗಿನ ಕಾಲಕ್ಕೆ ಯಾಕೆ ಅಷ್ಟೊಂದು ಹಿಟ್ಟಾಗಿತ್ತು ಅಂದರೆ, ಅದೊಂದು ಈ ಮಧ್ಯಮ ವರ್ಗದ ಕುಟುಂಬವನ್ನು ಸೂಚಿಸ್ತಾ ಇತ್ತು, ಪ್ರತಿನಿಧಿಸ್ತಾ ಇತ್ತು ಅವರ ಜೋಡಿ ಹಾಗೂ ಅವರ ನಟನೆ. ಬೆಂಕಿಯ ಬಲೆ ಚಿತ್ರದಿಂದ ಈ ಆಲ್ ಟೈಮ್ ಬ್ಯೂಟಿಫುಲ್ ಟ್ರ್ಯಾಕನ್ನು ನೀವು ಕೇಳಿದ್ರಿ. ಆ್ಯಂಡ್ ಈ ಕಾಲದಲ್ಲಿ, ಬಿಸಿಲಿನ ಕಾಲದ ಬಗ್ಗೆ ನಾವು ನೆಕ್ಸ್ಟ್ ಮಾತಾಡ್ತಾ ಹೋಗೋಣ. ಆ್ಯಂಡ್ ಆಫ್ಕೋರ್ಸ್ ಈ ಹಾಡಿನ ಮೂಡಿಂದ ನಿಮ್ಮನ್ನ ಆಚೆ ತರ್ತೀವಿ. ಯಾಕಂದರೆ ಬೇಸಿಗೆ ಅಂತ ಹೇಳಿದ್ರೆ ಬರೀ ಬಿಸಿಲು, ಅಯ್ಯೋ ಬಿಸಿಲು ಸುಡ್ತಾ ಇದೆ ಅನ್ನೋದು ಮಾತ್ರ ಅಲ್ಲ, ಅದೊಂದು ರೀತಿ ಉತ್ಸಾಹದ ಕಾಲ ಅಲ್ವಾ? ಈ ಗ್ರಾಮದ ಜಾತ್ರೆಗಳು, ಬಾಲ್ಯದ ರಜೆಗಳು, ಗಾಳಿಪಟಗಳು, ತಂಪಾದ ಮಜ್ಜಿಗೆ, ಹಾಗೆಯೇ ಕೆಲವು ಹಾಡುಗಳು ನಮ್ಮೊಳಗೆ ಚೈತನ್ಯವನ್ನು ತುಂಬುತ್ತೆ. ಈಗ ಈ ಹಾಡು ಸ್ವಲ್ಪ ಮಟ್ಟಿಗೆ ಬೇಸರವನ್ನು ತರಿಸಿದ್ರು, ನೆಕ್ಸ್ಟ್ ಹಾಡು ನಿಮಗೆ ಫುಲ್ ಚೈತನ್ಯವನ್ನು ಕೊಡುತ್ತೆ. ಈಗ ಚೈತನ್ಯಕ್ಕೋಸ್ಕರ ನಮಗೆ ನಮ್ಮ ಜೊತೆಯಾಗಲಿದ್ದಾರೆ ಈಗಿನ ಅಪ್ಪು, ಎಂದೆಂದಿಗಿನ ಪುನೀತ್ ರಾಜ್ಕುಮಾರ್ ಹಾಗೂ ಆಗಿನ ಕಾಲದ ಲೋಹಿತ್ ರವರು. ಈಗ ಸದ್ಯಕ್ಕೆ ಈ ಗೀತೆ ನಿಮಗೋಸ್ಕರ.
1: ಕಾಡು,
2: ಫಾರೆಸ್ಟ್,
1: ಬೆಟ್ಟ,
2: ಮೌಂಟೇನ್,
1: ಹೂ,
3: ಫ್ಲವರ್,
1: ಬೆಟ್ಟದ ಹೂ,
2: ಮೌಂಟೇನ್ ಫ್ಲವರ್.
1: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಎಲ್ಲಿ ಇನ್ನೊಂದ್ಸಲ ಹೇಳು.
1: ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
2: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್.

0: ಪುಸ್ತಕ ಕೊಡುವೆ.
1: ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ ಒನ್ ಮಿನಿಟ್. ಹಾ, ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್, 10 ರುಪೀಸ್ ಆಫ್ಟರ್ ಜಾಯ್ನಿಂಗ್ ರೋಮಾ.

ಬೆಟ್ಟದ ಹೂ ಚಿತ್ರದಿಂದ ಈ ಎನರ್ಜೆಟಿಕ್ ಆಗಿರುವಂತಹ ಗೀತೆನ ಕೇಳಿದ್ರಿ. ನಿಜ ಅಲ್ವಾ, ಖುಷಿ ಆಯ್ತಲ್ಲ ಈ ಹಾಡನ್ನ ಕೇಳಿ. ಎಸ್, ನಮ್ಮ ಬೆಂಗಳೂರನ್ನ ಹಿಂದೆ ಕೆರೆಗಳ ನಗರ ಅಂತ ಕರೀತಾ ಇದ್ರು ಮೇಡಮ್. ಅಷ್ಟು ಸೊಗಸಾಗಿತ್ತು ನೈಸರ್ಗಿಕ ಕೆರೆಗಳು, ಕುಂಟೆಗಳು ಸ್ವಚ್ಛಂದವಾಗಿದ್ವು, ಅಂತರ್ಜಲ ಮಟ್ಟವನ್ನ ಕಾಪಾಡ್ತಾ ಇದ್ವು ಅಂತ ಅಂದ್ಬಿಟ್ಟು ನಮಗೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಅಂತ ಸಂದೇಶ ಕಳಿಸಿದ್ದಾರೆ. ಹೌದು, ಅಂಡ್ ಆ 80ರ ದಶಕದ ರಸ್ತೆಗಳು ವಿಶಾಲವಾಗಿತ್ತು, ಅಲ್ಲಿ ವಾಹನ ಸಂಚಾರ ಕಡಿಮೆ ಇತ್ತು, ಬೈಸೈಕಲ್ ಸವಾರರು, ಟಾಂಗ ಅಂದ್ರೆ ಕುದುರೆ ಗಾಡಿಗಳ ಸವಾರಿಗಳಿತ್ತು, ತುಂಬಾ ಶಾಂತವಾದಂತಹ ವಾತಾವರಣ ಬೆಂಗಳೂರಿನಲ್ಲಿ ಅಂತ ಹಳೆಯ ಬೆಂಗಳೂರಿನ ನೆನಪಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಮ ಸಂದೇಶಕ್ಕೆ. ವಸಂತ ಅದ್ಭುತವಾದಂತಹ ಗೀತೆ ಅಂತ ನಮಗೆ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಅಫ್ಕೋರ್ಸ್ ಬೇಸಿಗೆ ಬಗ್ಗೆ ಮಾತಾಡ್ತಾ ಇದ್ವಿ. ಬೇಸಿಗೆ ಅಥವಾ ಬಿಸಿಲು ಅಂತ ಹೇಳಿದ್ರೆ ಸುಡೋ ಬಿಸಿಲೇ ಆಗಿರ್ಬೇಕಂತ ಏನಿಲ್ಲ, ಹೊಂಬಿಸಿಲು ಆಗಿರಬಹುದು ಅಲ್ವಾ. ಆ ಹೊಂಬಿಸಿಲು ನಮ್ಮ ಮನಸ್ಸಿಗೆ ಖುಷಿನ ಕೂಡ ತಂದಿರಬಹುದು. ಎಸ್ಪೆಷಲಿ ಹೊಸದಾಗಿ ಮದುವೆ ಆಗಿರುವಂತಹ ಜೋಡಿಗಳು ಈ ಹೊಂಬಸಿಲಿನ ಅಲೆಗಳಲ್ಲಿ ತೇಲಿ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ಈ ಹಾಡಿನಷ್ಟೇ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ.

ಸೀದಾ ಬೇಸಿಗೆಯಿಂದ ಮಳೆಗಾಲದ ಕಡೆಗೆ ಸಾಕ್ಬಿಟ್ವಿ. ಮಳೆಗಾಲ, ಅದರಲ್ಲೂ ಮುಂಗಾರು ಮಳೆ, ಒತ್ತ ಮ್ಯಾಜಿಕಲ್ ಮೂವಿ ಅಲ್ವಾ? ಮಳೆಗಾಲ ಬಂದಾಗ ಕಿಟಕಿ ಹತ್ರ ಕುಳಿತು ಹಾಡು ಕೇಳ್ತಾ ಇರುವಂತಹ ಅನುಭವ ಯಾರಿಗೆಲ್ಲ ಆಗಿದೆ ಹೇಳಿ? ಮಳೆಯ ಹನಿಗಳಂತೆ ಕೆಲ ಹಾಡುಗಳು ಹೃದಯದ ಮೇಲೆ ಮೃದುವಾಗಿ ಬೀಳುತ್ತೆ. ಕೆಲವ ನೆನಪುಗಳು ಕೂಡ ಹಾಗೆ ನಮ್ಮ ಕಣ್ಣನ್ನು ತೇವಗೊಳಿಸುತ್ತೆ, ಕೆಲವು ಮೌನಗಳನ್ನು ಮಾತನಾಡಿಸುತ್ತೆ. ಒಟ್ಟಾರೆ ಮಳೆಗಾಲ ಅಂದಾಗ ಈ ಬಸ್ನಲ್ಲಿ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಖಾಲಿ ರೋಡ್ನಲ್ಲಿ ಆ ಹನಿಗಳ ಜೊತೆ ಆಟ ಆಡ್ತಾ ನಮ್ಮ ಸುಂದರವಾದಂತಹ ಬೆಂಗಳೂರನ್ನ ನೋಡೋದೇ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ ಅಲ್ವಾ? ನನ್ನ ಫ್ರೆಂಡ್ ವಿನುತಾಗೆ ಒಂದು ಹಾಯ್ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ ನಮಗೆ ರಾಜೇಶ್ ಅವರು. ಹಾಯ್ ವಿನುತಾ, ಹೇಗಿದ್ದೀರಾ? ಆ್ಯಂಡ್ ಈ ಬಿಸಿಲಿಗೆ ಒಳ್ಳೆಯ ಹಾಡು ಮುಂಗಾರು ಮಳೆ, ಈ ಹಾಡನ್ನ ಒಂದು ಟೀ ಕುಡಿತಾ ಕೇಳ್ತಾ ಇದ್ರೆ ಬೇರೆ ಲೆವೆಲ್ ಫೀಲಿಂಗ್ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ಲೇಯಿಂಗ್ ದಿಸ್ ಸಾಂಗ್ ಅಂತ ಹೇಳ್ತಾ ಇದ್ರೆ, ಮುಂಗಾರು ಮಳೆ ಹಾಡು ಎವರ್ ಗ್ರೀನ್ ಎಷ್ಟು ಸಲ ಕೇಳಿದ್ರು ಕೇಳ್ತಾನೇ ಇರಬೇಕು ಅನಿಸುತ್ತೆ ಅಂತ ನಾಗರತ್ನ ಹೇಳ್ತಾ ಇದ್ರೆ. ಅಶೋಕ್ ಅವ್ರು ನಮಗೆ ಮೆಸೇಜ್ ಮಾಡಿ ಐ ರಿಯಲಿ ಲವ್ ಆ್ಯಂಡ್ ಅಡ್ಮೈರ್ ಯುವರ್ ವಾಯ್ಸ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಶೋಕ್, ಯು ರಿಯಲಿ ಮೇಡ್ ಮೈ ಡೇ. ಬೆಂಗಳೂರಿನ ಉದ್ಯಾನ ನಗರಿಗಳ ನಗರ, ಇಲ್ಲಿನ ಊರು ಬೆಂಗಳೂರು ನನ್ನ ತವರೂರು, ಯಲಹಂಕ ನನ್ನ ಬಾಲ್ಯದ ಊರು ಅಂತ ನನಗೆ ಸಂದೇಶ ಬಂದಿದೆ ಅನುಷಾ ಅವರಿಂದ. ಥ್ಯಾಂಕ್ ಯು ಅನುಷಾ ನಿಮ್ಮ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ. ಮಳೆಗಾಲ ನಮಗೆ ಬೆಂಗಳೂರಿನ ಮಳೆಗಳು ಹಾಗೂ ಆ ಕ್ಷಣದ ದಿನಗಳನ್ನ ನೆನಪಿಸ್ತಾ ಹೋಗುತ್ತೆ. ಬೇಸಿಗೆ ಆಯಿತು, ಮಳೆ ಆಯಿತು, ಆ್ಯಂಡ್ ವಸಂತ ಕಾಲ ಕೂಡ ಆಯಿತು. ಇನ್ಯಾವುದು ಉಳಿದಿರೋದು? ಚಳಿಗಾಲ ಅಲ್ವಾ? ಚಳಿಗಾಲಕ್ಕೆ ಜಾರೋಕ್ಕಿಂತ ಮುಂಚೆ ಮಳೆಗಾಲ ಅಂದ ತಕ್ಷಣ ಒಂದು ಹಾಡು ನೆನಪಾಗುತ್ತೆ ನನಗೆ, ಅದು ಚಂದ್ರೋದಯ ಚಿತ್ರದ ಹಾಡು. ಬೇರೆ ಎಲ್ಲ ಹಾಡುಗಳಷ್ಟು ಈ ಹಾಡು ಫೇಮಸ್ ಆಗದೇ ಇದ್ದರೂ ಕೂಡ

ಚಳಿಗೆ ಹಾಡನ್ನ ರೆಕಮೆಂಡ್ ಮಾಡಿ ಅಂತ ಕೇಳಿದ್ದೆ. ನಮ್ಮ ಸ್ನೇಹಿತರು ಕಳಿಸಿರೋ ಹಾಡುಗಳೆಲ್ಲ ಒಂದೇ. ಯಾರಿತಾನೆ ಗೊತ್ತಿಲ್ಲ ಈ ಫೇಮಸ್ ಸಾಂಗ್ ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಅಂಬಿಕಾ ಅವ್ರದ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕಳಿಸಿರೋದಕ್ಕೆ, ಗೀತೆಗಳನ್ನ ರೆಕಮೆಂಡ್ ಮಾಡಿರೋದಕ್ಕೆ. ಆದರೆ ಸದ್ಯಕ್ಕೆ ಆ ಹಾಡನ್ನ ಪ್ಲೇ ಮಾಡಲ್ಲ, ಅದ್ರ ಬದಲು ಇನ್ನೊಂದು ಹಾಡನ್ನ ಪ್ಲೇ ಮಾಡ್ತೀನಿ. ಅದಾದಮೇಲೆ ಕಾರ್ಯಕ್ರಮದ ಕೊನೆಯಲ್ಲಿ ಆ ಹಾಡನ್ನ ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ, ಹೇಗಿತ್ತು ಕಾರ್ಯಕ್ರಮ, ಇಷ್ಟ ಆಯ್ತಾ? ಓಕೆ, ನಿಮ್ಗೆ ಇಷ್ಟ ಆಗಿದ್ರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ನಮಗೆ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದಂತಹ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ತುಂಬ ರೀತಿಯ ಧನ್ಯವಾದಗಳು. ಇವತ್ತಿನ ದಿನ ನಿಮ್ಮೆಲ್ಲರ ಪಾಲ್ಗೂ. ಹೇಗೆ ಈ ಋತುಮಾನಗಳು ಬದಲಾಗ್ತಾ ಆಗ್ತಾ ಆಗ್ತಾ ಅದರ ಬರೀ ಖುಷಿ ಸಿಗ್ತಾ ಹೋಗುತ್ತೋ ಅದೇ ರೀತಿ ಖುಷಿಗಳೇ ಸಿಗ್ತಾ ಹೋಗಲಿ ಅಂತ ಆಶಿಸ್ತೀನಿ. ಸೊ ಸಿಗುವ ಬೇಗ ಅಂತ ಹೇಳ್ತಾ ಕೇಳ್ತಾರೆ, ಕೇಳಿಸ್ತಾನೆ ಇರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾವನಬಿಲ್ಲನ್ನು ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು RJ ಅಶ್ವಿತಾ ಮಲ್ನಾಟ್. ಹ್ಯಾವ್ ಎ ಗ್ರೇಟ್ ಡೇ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 11:02. ಇದು ಗುರುವಾರದ ಗುಡ್ ಟೈಮ್. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಈ ಕ್ಷಣದಿಂದ ನಿಮ್ಮಿಷ್ಟದ ಹಾಡುಗಳನ್ನು ಕೇಳುವಂತಹ ಆಪ್ ಕಿ ಪಸಂದ್ ಬಾಲಿವುಡ್ ರೆಟ್ರೋ ಗೀತೆಗಳ ಪ್ರಯಾಣ ಆರಂಭ ಆಗಲಿದೆ. ಈ ಪ್ರಯಾಣದಲ್ಲಿ ನೀವು ನಮ್ಮ ಜೊತೆ ಸಾಗಬೇಕೆಂದು ಸಿಂಪಲ್ ಆಗಿ ನಮಗೊಂದು ಸಂದೇಶವನ್ನು ಕಳಿಸ್ಕೊಡಿ. ಯಾವ ಚಿತ್ರದ ಯಾವ ಗೀತೆಯನ್ನು ನೀವು ಈ ಕ್ಷಣ ಕೇಳೋಕ್ಕೆ ಬಯಸ್ತೀರಾ, ಆ ಚಿತ್ರದ ಹೆಸರು ಮತ್ತು ಗೀತೆಯ ಹೆಸರನ್ನು ನಮೂದು ಮಾಡಿ, ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿ, ನಿಮ್ಮ ಮುದ್ದಾದ ಹೆಸರು ಊರಿನ ಹೆಸರನ್ನ ಟೈಪ್ ಮಾಡಿ 9484901013 ವಾಟ್ಸಪ್ ಮಾಡಿ ಕೇಳಿ. ಇದು ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರ ಆಪ್ ಕಿ ಪಸಂದ್.
3: ಮೈನೆ ಕಹಾ ಮಿಸ್,

ವಾಟ್ ಈಸ್ ದಿಸ್ ಅಂತ ನಾವು ಈ ಕಡೆ ತಿರುಗಿ ನೋಡಿದ್ರೆ ಸಂದೇಶಗಳು ಬಂದಿದೆ. ಸಾಕಷ್ಟು ಜನ ತಮ್ಮಿಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಕಳಿಸಿದ್ದಾರೆ. ಸುಧಾನಾರಾಯಣ್ ಕೆ ಹಳ್ಳಿ ಬೆಂಗಳೂರಿನಿಂದ ನೇತ್ರ ಗೀತಾ ಸೀತಾ ಅಲ್ಲ ನೇತ್ರ ಕೆಂಗೇರಿಯಿಂದ ಚಿತ್ರ ಯಾವುದು ಅಂತ ಸೀತಾ ಅವ್ರ ಗೀತಾ ಹೇಳಿರೋದು ನೋಡಿ. ಅವ್ರ ಹೆಸರು ಹೇಳೋ ಬದಲು ಚಿತ್ರದ ಹೆಸರು ಹೇಳಿಬಿಟ್ಟಿದ್ದೀನಿ. ಸಿನಿಮಾ ಹೆಸರುಗಳು ಹುಡುಗಿಯರ ಹೆಸರೇ ಇದೆ ಅದಕ್ಕಾಗಿ ಸ್ವಲ್ಪ ಹಾಗೆ. ಸುಧಾ ಜಯಶ್ರೀ ಸುನಿಲ್ ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ದಿವಾಕರ್ ಶೆಣೈ ಮೂಡುಬಿದ್ರಿಯಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಅಣ್ಣಾ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗರತ್ನ ರಾಜಾಜಿನಗರ್ ಅನಂತಮೂರ್ತಿ ಶೃಂಗೇರಿಯಿಂದ, ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಹೆಸರು ಹೇಳಿ ಯಾವ ಸಿನಿಮಾದ ಹಾಡು ಅಂತ ಹಾಕಿದ್ದೀರಾ. ನಿಮ್ಮ ಹೆಸರು ಟೈಪ್ ಮಾಡೋದ್ರಲ್ಲಿ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀರಾ, ಬೇಗ ಸೆಂಡ್ ಮಾಡಿಬಿಟ್ಟಿದ್ದೀರಾ. ಹೆಸರು ಟೈಪ್ ಮಾಡಿ, ಊರ ಹೆಸರು ಟೈಪ್ ಮಾಡಿ ಕಳಿಸ್ಕೊಡಿ. ನಿಮಗೆ ಬಾಲಿವುಡ್ನ ಯಾವ ರೆಟ್ರೋ ಗೀತೆಯನ್ನು ಈ ಕ್ಷಣದಲ್ಲಿ ಕೇಳಬೇಕು, ನಿಮ್ಮವ್ರಿಗೆ ಕೇಳಿಸ್ಬೇಕು, ಚಿತ್ರದ ಹೆಸರು ಮತ್ತು ಹಾಡಿನ ಹೆಸರನ್ನು ಟೈಪ್ ಮಾಡಿ, ನಿಮ್ಮ ಚಂದದ ಹೆಸರು ಊರಿನ ಹೆಸರನ್ನು ಟೈಪ್ ಮಾಡಿ 9480901013 ವಾಟ್ಸಪ್ ಮಾಡಿ. ಮೈನೆ ಕಹಾ ಮೆಸ್ ಅಂತ ಹಾಡು ಕೇಳಿದ್ವಿ. ಮಿಟ್ಟಿ ಸೆ ಸೋನಾ ಚಿತ್ರದ ಗೀತೆ, ಓ ಪಿ ನಯ್ಯರ್ ಅವರ ಸಂಗೀತ ಸಂಯೋಜನೆ, ರಾಜಾ ಮೆಹದಿ ಅಲಿ ಖಾನ್ ಅವರ ಸಾಹಿತ್ಯ ರಚನೆ, ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಅವರ ಗೀತೆ. ದನಿಯಲ್ಲಿ ಗೀತೆ ಮೂಡಿ ಬಂತು, ಇದು ಆಪ್ ಕಿ ಪಸಂದ್.

ನೀವೇ ಕೇಳಿರುವಂತಹ ನಿಮ್ಮ ಇಷ್ಟದ ಹಾಡುಗಳು ಈಗ ಪ್ರಸಾರ ಆಗ್ತಾ ಇದೆ. ಪವಿತ್ರ ಪಾಪಿ ಚಿತ್ರದಿಂದ ತೇರಿ ದುನಿಯಾಸೆ ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಗೀತೆ ಮೂಡಿ ಬಂತು. ಸಂದೇಶಗಳನ್ನ ಕಳಿಸಿ ಕೊಟ್ಟಿದ್ದಾರೆ ಅಖಿಲ ಪ್ರಸಾದ್ ಅವರು, ಕಲಬುರಗಿ ಜಿಲ್ಲೆ ಅಳಂದ ತಾಲೂಕಿನ ಮಾದನ ಹಿಪ್ಪರಿಗಿಂದ ಶಿವಲಿಂಗಪ್ಪ ಭದ್ರೆ ಮನೆಯವರು, ಶಾಂತಾರಾಮ ಜೋಗುಪಾಳ್ಯ ಹಲಸೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದರೆ, ಮೌನೇಶ್ ಎನ್ ಜೇವರಗಿ ಬೇವೂರು ಕೊಪ್ಪಳ ಜಿಲ್ಲೆಯಿಂದ, ನಾಗರಾಜಯ್ಯ ಗುಡ್ಡದ ನೇರ್ಲಕೆರೆ ಹೊಸದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ನಂಜನಗೂಡಿನಿಂದ ಜೀವನ ಜ್ಯೋತಿ ಅವರ ಸಂದೇಶ ನಮ್ಮನ್ನು ತಲುಪಿದೆ, ಶ್ರೀನಿವಾಸ್ ಪದ್ಮನಾಭ ನಗರ ಬಸವರಾಜ್ ಕೊಳಕಿ ಗೋಕಾಕಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇವರ ಜೊತೆಗೆ ಅನೇಕರು ತಮ್ಮಿಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅನಂತಮೂರ್ತಿ ಶೃಂಗೇರಿ ಸೇರಿದಂತೆ ನೀವೆಲ್ಲರೂ ಕೂಡ ನಿಮ್ಮಿಷ್ಟದ ಹಾಡಿಗಾಗಿ ಕೇಳ್ತಾ ಇದ್ದೀರಾ, ಗಮನವಿಟ್ಟು ಆಲಿಸ್ತಾ ಇದ್ದೀರಾ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಬಾಲಿವುಡ್ ರೆಟ್ರೋ ಗೀತೆಗಳ ಪ್ರಸಾರ, ನಿಮ್ಮಿಷ್ಟದ ಹಾಡುಗಳ ಆಪ್ ಕೀ ಪಸಂದ್.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಿಮ್ಮಿಷ್ಟದ ಹಾಡುಗಳ ಪ್ರಸಾರ ಸಾಗ್ತಾ ಇದೆ ಆಪ್ಕಿ ಪಸಂದ್ನಲ್ಲಿ. ಕೆಲವೊಮ್ಮೆ ನೀವು ಕೇಳಿದಂತಹ ಹಾಡು ಪ್ರಸಾರ ಆಗಿಲ್ಲ ಅಂದರೆ ಅದು ನಮ್ಮ ಸ್ಟಾಕಲ್ಲಿ ಇಲ್ಲ ಅಂತ ಅರ್ಥ ಆಗಬೇಕಾಗತ್ತೆ. ಕೆಲವೊಮ್ಮೆ, ಯಾವಾಗಲೂ ಅಂತ ಅಲ್ಲ, ನಿಮ್ಮಿಷ್ಟದ ಹಾಡುಗಳ ಪ್ರಸಾರ ಇದು. ನೀವು ಇಷ್ಟಪಡುವಂಥ ಹಾಡುಗಳನ್ನ ಕೇಳಬೇಕಾದ್ರೆ ಒಂದು ಮೊದಲ ಆಪ್ಷನ್ಸ್, ಎರಡನೇ ಆಪ್ಷನ್ ಈ ಥರ ಕೊಟ್ಟರೆ ಐದರ್ ಇದು ಅಥವಾ ಅದು ಅನ್ನೋ ರೀತಿ ಯಾವುದಾದ್ರೂ ಹಾಡನ್ನು ನೀವು ಕೇಳಬಹುದು. ಕೆಲವರು ಒಂದೊಂದೇ ಹಾಡುಗಳನ್ನು ಕಳಿಸಿರ್ತಾರೆ, ಆವಾಗ ಅದು ನಮ್ಮಲ್ಲಿ ಸಿಗೋಲ್ಲ ಅಂದಾಗ ನಿಮಗೂ ಕೂಡ ಪ್ರತಿದಿನ ಕಳಿಸನೇ ಇದ್ದೀನಲ್ವಾ, ಹಾಡ್ ಪ್ಲೇನ್ ಮಾಡ್ತಾನೇ ಇಲ್ವಲ್ಲ, ತುಂಬ ತಿಂಗಳಿಂದನೇ ಕಳಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ತೀರ. ಹಾಗಾಗಿ ಆಪ್ಷನ್ಸ್ ಕೊಟ್ಟರೆ ಯಾವುದಾದ್ರೂ ಒಂದು ನಿಮ್ಮಿಷ್ಟದ ಹಾಡು ಪ್ರಸಾರ ಆಗೇ ಆಗುತ್ತೆ. ಆಪ್ ಕಿ ಪಸಂದ್ನಲ್ಲಿ ಬ್ಲ್ಯಾಕ್ ಮೇಲ್ ಚಿತ್ರದಿಂದ ಪಲ್ ಪಲ್ ದಿಲ್ ಕೆ ಪಾಸ್ ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ತಾವು ಗೀತೆಯನ್ನು ಕೇಳಿದ್ವಿ. ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ಸಂಯೋಜನೆ, ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯ ರಚನೆ. ನೀವು ನಮಗೆ ಒಂದು ಸಿಂಪಲ್ಲಾಗಿ ವಾಟ್ಸಪ್ ಮೆಸೇಜ್ ಕಳಿಸ್ಕೊಡಿ 9480901013 9489001013. ನಿಮ್ಮಿಷ್ಟದ ಯಾವ ಹಾಡನ್ನು ನೀವು ಕೇಳಬೇಕು, ನಿಮ್ಮವರಿಗೆ ಕೇಳಿಸ್ಬೇಕು, ಜಸ್ಟ್ ಸಿನಿಮಾ ಹೆಸರು ಮತ್ತು ಹಾಡಿನ ಹೆಸರನ್ನ ಟೈಪ್ ಮಾಡಿ ಕಳಿಸ್ಕೊಡಿ. ನವೋದಯ ನಾಗರಾಜ್ ಅವರು ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರು, ನಿಮ್ಮ ಮೆಸೇಜ್ ಕೂಡ ನಮ್ಮನ್ನು ತಲುಪಿದೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪರ್ವೇಜ್ ಜೆಸಿ ರೋಡ್ನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೇಳ್ತಾ ಇದ್ರು, ಇದು ನಿಮ್ಮಿಷ್ಟದ, ನೀವೇ ಕೇಳಿರುವ ಹಾಡುಗಳ ಪ್ರಸಾರ ಆಪ್ ಕಿ ಪಸಂದ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಗುರುವಾರದ ಗುಡ್ ಟೈಮ್ 11:40 ನಿಮ್ಮಿಷ್ಟದ ಹಾಡುಗಳ ಪ್ರಸಾರ ಆಪ್ ಕಿ ಪಸಂದ್. ನೀವು ಕೇಳ್ತಾ ಇದ್ದೀರಾ ಈ ಕ್ಷಣ ಕನ್ನಡ ಅಲ್ಲ ಹಿಂದಿ ರೆಟ್ರೋ ಗೀತೆಯನ್ನ ನೀವು ಕೇಳಬೇಕಾಗಿದ್ರೆ, ನಿಮ್ಮ ಅವರಿಗೆ ಕೇಳಿಸಬೇಕಾಗಿದ್ರೆ ಸಿಂಪಲ್ ಆಗಿ ನಮಗೊಂದು ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸ್ಆಪ್ ನಂಬರ್ 9489901093 9480901013.

1 3 ಯಾವ ಚಿತ್ರದ ಯಾವ ಗೀತೆ ನಿಮ್ಗಿಷ್ಟ ನಾವು ಪ್ರಸಾರ ಮಾಡಬೇಕು? ಟೈಪ್ ಮಾಡಿ, ಜೊತೆಗೆ ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನ ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಆಪ್ ಕಿ ಪಸಂದ್.

ರವೀಂದ್ರನಾಥ್ ಅವರ ಸಂಗೀತ, ರವೀಂದ್ರ ಜೈನ್ ಅವರ ಸಂಗೀತ ಸಂಯೋಜನೆ, ಅಮೀರ್ ಅವರ ಸಾಹಿತ್ಯ ರಚನೆ, ಸುರೇಶ್ ವಾಡ್ಕರ್ ಅವರ ಗಾಯನದಲ್ಲಿ ಕೇಳಿದ್ರಿ ರಾಮ್ ತೇರಿ ಗಂಗಾ ಮೈಲಿ ಚಿತ್ರದ ಗೀತೆ. ಇದು ನೀವೇ ಕೇಳಿರುವಂತಹ ನಿಮಿಷದ ಹಾಡುಗಳು, ಆಪ್ ಕಿ ಪಸಂದ್. ಕೇಳಬೇಕಾದ್ರೆ ವಾಟ್ಸಪ್ ಮಾಡಿ 9480901013. ಯಾವ ಚಿತ್ರ, ಯಾವ ಗೀತೆ, ನೀವು ಯಾರು, ಅಂದರೆ ನಿಮ್ಮ ಚಂದದ ಹೆಸರೇನು, ಊರು ಯಾವುದು, ಎಷ್ಟನ್ನು ಟೈಪ್ ಮಾಡಿ ವಾಟ್ಸಪ್ ಮಾಡಿ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಫಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

अय्या करूं मैं क्या सुख सुख खो गया दिल मेरा सुख सुख

ಜಾಂಗ್ಲಿ ಚಿತ್ರದಿಂದ ಐ ಐ ಯಾ ಸೂಕು ಸೂಕು ಮೊಹಮ್ಮದ್ ರಫಿ ಅವರ ದನಿಯಲ್ಲಿ ಈ ಗೀತೆಯನ್ನು ಕೇಳಿದ್ವಿ. ಇದು ಆಪ್ ಕೀಪಸ್ನ ಕೊನೆಯ ಗೀತೆ ಸಮಯ ಆಗಿದೆ, 11:55. ಬಾಬಿ ಚಿತ್ರದಿಂದ ಗೀತೆ ಮೂಡಿಬರ್ತಿದೆ ಶೈಲೇಂದ್ರ ಸಿಂಗ್ ಅವರ ದನಿಯಲ್ಲಿ. ಇದುವರೆಗೂ ನಿಮಿಷದ ನೀವೇ ರಿಕ್ವೆಸ್ಟ್ ಮಾಡಿದಂತಹ ಹಾಡುಗಳನ್ನು ಕೇಳ್ತಾ ಇದ್ದೀರಾ. 12 ಗಂಟೆಗೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ನಿಮ್ಮ ಜೊತೆ ಆಗಿದ್ದದ್ದು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಇದು ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜಧಾನಿ ಬೆಂಗಳೂರಿನಿಂದ ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಮೂಲಕ ಮುಂಬೈಗೆ ತೆರಳಲು ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ರೈಲನ್ನು ಜೂನ್ ಅಂತ್ಯದೊಳಗೆ ಆರಂಭಿಸುವುದಾಗಿ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಲ್ಲಿಸಿದ ಬೆಂಗಳೂರು ಮುಂಬೈ ನಡುವಿನ ಸೂಪರ್ ಫಾಸ್ಟ್ ರೈಲನ್ನು ವಂದೇ ಭಾರತ್ ಸ್ಲೀಪರ್ ರೈಲಾಗಿ ಬದಲಾಯಿಸಬೇಕೆಂಬ ಮನವಿಯನ್ನು ಸಹ ಅವರು ಪುರಸ್ಕರಿಸಿದ್ದಾರೆ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲು ನಿಲ್ದಾಣದ ಪುನರ್ ಅಭಿವೃದ್ಧಿ ಮತ್ತು ಅತ್ಯಾಧುನಿಕ ಸೌಕರ್ಯಗಳನ್ನು ಕಲ್ಪಿಸುವ ಕುರಿತು ಬೆಳಗಾವಿ ಸಂಸದ ಜಗದೀಶ್

0: ಶೆಟ್ಟರ್ ಅವರ ಮನವಿ ಹಾಗೂ ಅವರ ಪ್ರಸ್ತಾವ ಲೋಕಾಪುರ್ ಸವದತ್ತಿ ಧಾರವಾಡ ರೈಲ್ವೆ ಲೈನ್ ಪುನರ್ ಸಮೀಕ್ಷೆ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಸುಧಾರಣೆ. ಸದನ ಸಮಿತಿ ಸದಸ್ಯರಾಗಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ನೇಮಕಗೊಂಡಿದ್ದಾರೆ. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಈ ಆದೇಶ ಹೊರಡಿಸಿದ್ದಾರೆ. ಆರೈಕೆಯ ಅಗತ್ಯವಿರುವ ವಯೋವೃದ್ಧರು ಹಾಗೂ ದೀರ್ಘಕಾಲಿಕ ಆರೋಗ್ಯಾಕಾಂಕ್ಷಿಗಳಿಗೆ ಸಹಕಾರಿಯಾಗಿ ಮನೆಯವರಿಗೆ ಉಪಶಮನ ಆರೈಕೆ ಕೌಶಲಗಳ ತರಬೇತಿ ಶಿಬಿರವನ್ನು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸಾಮಾಜಿಕೋದ್ಯಮಿ ಡಾ ಜಿತೇಂದ್ರ ಮಜೇಥಿಯಾ ಸಾರಥ್ಯದ ಮಜೇಥಿಯಾ ಫೌಂಡೇಶನ್ ಆಯೋಜಿಸಿದೆ. ಮನೆ ಮನೆಯಲ್ಲಿ ಆರೈಕೆದಾರ ಧ್ಯೇಯದೊಂದಿಗೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟೀಯ ಆರೋಗ್ಯ ಮಿಷನ್ ಅಡಿ ಮನೆ ಮನೆಯಲ್ಲಿ ಜೀವ ಸೇವಕರಿಗಾಗಿ ಸೂಕ್ತ ತರಬೇತಿಯನ್ನು ಮಜೇಥಿಯಾ ಫೌಂಡೇಶನ್ ನೀಡಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞ ಹಾಗೂ ಮಜೇಥಿಯಾ ಹಾಸ್ಪೈಸ್ ವೈದ್ಯಕೀಯ ಅಧೀಕ್ಷಕ ಹುಬ್ಬಳ್ಳಿಯ ಡಾ ನಾಗರಾಜ ರಾವ್ ಸಾನು.
1: ಮಾನವೀಯ ಸೇವೆ, ಸಹಾನುಭೂತಿ ಮತ್ತು ಕಾಳಜಿಯ ಧ್ಯೇಯಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಜೇಥಿಯಾ ಫೌಂಡೇಶನ್ ಮನೆಗಳಲ್ಲಿರುವ ರೋಗಿಗಳು ಮತ್ತು ವೃದ್ಧರ ಆರೈಕೆಗಾಗಿ ವಿಶೇಷ ಉಚಿತ ಪ್ರಾಯೋಗಿಕ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮನೆಯಲ್ಲಿಯೇ ಉಪಶಮನ ಮತ್ತು ವೃದ್ಧಾಪ್ಯದ ನರ್ಸಿಂಗ್ ಆರೈಕೆ ನೀಡುವ ಉದ್ದೇಶದಿಂದ 60 ನಿಮಿಷಗಳ ಉಚಿತ ಪ್ರಾಯೋಗಿಕ ತರಬೇತಿಯನ್ನು ನೀಡುತ್ತೇವೆ. ರೋಗಿಗಳಿಗೆ ಅಗತ್ಯವಿರುವ ಶುಶ್ರೂಷಾ ಕೌಶಲ್ಯಗಳನ್ನು ಕುಟುಂಬದ ಸದಸ್ಯರಿಗೆ ಕಲಿಸಿಕೊಡುವುದು ತರಬೇತಿಯ ಮುಖ್ಯ ಉದ್ದೇಶವಾಗಿದೆ. ಸೂಕ್ಷ್ಮ ಕಾಳಜಿ, ಆರೈಕೆಯ ಮೂಲಗಳು ಮಾಹಿತಿ ನೀಡಲಾಗುತ್ತದೆ. ಸಮುದಾಯದ ಸಮಾಜ ಕಾರ್ಯಕರ್ತರಿಗೆ, ಗುಂಪುಗಳಿಗೆ, ಯುವಕ ಯುವತಿಯರಿಗೆ, ಮಹಿಳಾ ಗುಂಪುಗಳಿಗೆ ಮತ್ತು ಯಾರೇ ಇದರ ಬಗ್ಗೆ ಕಲಿಯೋ ಆಸಕ್ತಿ ಹೊಂದಿದವರಿಗೆ ನೀಡಲಾಗುತ್ತದೆ.
0: ಪ್ರಸಾರ ಭಾರತೀಯ ನಿಕಟಪೂರ್ವ ಸಿಇಒ ಶಶಿಶೇಖರ್ ವೆಂಪತಿ 3 ವರ್ಷಗಳ ಅವಧಿಗೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಜೂನ್ 8, 1936 ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣದೊಂದಿಗೆ ಕಾರ್ಯಾರಂಭಿಸಿತು. ಬಹುಜನ ಹಿತಾಯ, ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ ಮೇ 8ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 7:30 ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ನಗರ ಪ್ರದೇಶದ ಸಂಚಾರ ವ್ಯವಸ್ಥೆಯ ಮೇಲೆ ಕೇಂದ್ರೀಕರಿಸಿದ ಜೀವನ ಸುಗಮತೆ ವಿಷಯದ ಕುರಿತು ಬೆಂಗಳೂರಿನಲ್ಲಿ ಆಯೋಜಿತ 5ನೇ ಬ್ರಿಕ್ಸ್ ಸಾಯಿ ನಾಯಕರ ಶೃಂಗಸಭೆ ಇಂದು ಸಮಾರೋಪಗೊಳ್ಳಲಿದೆ. ವಿವಿಧ ದೇಶಗಳಿಂದ ಪಾಲ್ಗೊಂಡಿರುವ ಪ್ರತಿನಿಧಿಗಳು ಇಂದು ಭಾರತೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ್ ಭಯೋತ್ಪಾದನೆಯ ವಿರುದ್ದ ಭಾರತದ ದೃಢ ಪ್ರತಿಕ್ರಿಯೆ ಮತ್ತು ರಾಷ್ಟೀಯ ಭದ್ರತೆಯನ್ನು ಕಾಪಾಡುವಲ್ಲಿ ಅಚಲ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಮುಗ್ಧ ಭಾರತೀಯರ ಮೇಲೆ ದಾಳಿ ಮಾಡಿದವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ವೃತ್ತಿಪರತೆ, ಸನ್ನದ್ಧತೆ ಮತ್ತು ಸಂಘಟಿತ ಶಕ್ತಿಯನ್ನು ಎತ್ತಿ ತೋರಿಸಿದ ರಾಷ್ಟೀಯ ಭದ್ರತಾ ಪಡೆಗಳನ್ನು ದೇಶ ಇಂದು ವಂದಿಸುತ್ತದೆ ಎಂದರು. ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ಸ್ ಈಗ ಮರು ನಾಮಕರಣಗೊಂಡ ವಿಶ್ವ ಅಥ್ಲೆಟಿಕ್ಸ್ ಸಂಸ್ಥೆ 1996 ಪ್ರಾರಂಭಿಸಿದ ವಿಶ್ವ ಅಥ್ಲೆಟಿಕ್ಸ್ ದಿನಾಚರಣೆ ಇಂದು. ವಿಶ್ವಾದ್ಯಂತ ಶಾಲೆಗಳು ಮತ್ತು ಸಮುದಾಯಗಳಲ್ಲಿ ಫಿಟ್ನೆಸ್, ಆರೋಗ್ಯ ಮತ್ತು ಅಥ್ಲೆಟಿಕ್ಸ್ನಲ್ಲಿ ಯುವಜನರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಈ ದಿನ ಮೀಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:00 PM

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೈನ್ಬೋ ಕೇಳಿದ್ರಿಗೆಲ್ಲ ಈ ಹೊತ್ತಿನ ನಿಮ್ಮ ಹೋಸ್ಟ್ ವಿಜಯಶ್ರೀ, ನಾನು ಮಾಡುವ ನಮಸ್ಕಾರ ಮತ್ತು ಹಲೋ. ಎಷ್ಟೋ ದಿವಸ ಮೇಲೆ ಮತ್ತೆ ಮಾತಿಗೆ ಸಿಕ್ಕಿದ್ದೀವಿ, ಹಾಡಿಗೆ ಸಿಕ್ಕಿದ್ದೀವಿ. ಸ್ಟುಡಿಯೋ ಅಂದರೆ ಹೌದು, ಇದು ತುಂಬ ಸುಂದರವಾದ, ತುಂಬ ಡಿವೈನ್ ಸ್ಟೇಜ್ ಫಾರ್ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಮನರಂಜನೆ ಎಲ್ಲದಕ್ಕೂ ಕೂಡ. ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ನಾನು ಒಂದಿಷ್ಟು ಹಾಡು, ಒಂದಿಷ್ಟು ಮಾತು. ಇವತ್ತು ನಾವು ನಮ್ಮ ಶೆಟ್ರು ಟೀಮ್ನ ಫಾಲೋ ಮಾಡ್ತಾ ಇದ್ದೀವಿ. ಯಾವ ಶೆಟ್ರು ಅಂತ ಹೇಳ್ತೀರ? ಎಸ್, ಪಾರ್ಟ್ ಎ ಪಾರ್ಟ್ ಬಿ ಅಂತ ಹೇಳಿ ನಾವು ತಗೊಂಡಿದ್ದೀವಿ. ಇವತ್ತಿನ ಕಂಟೆಂಟು ಏನಿರಬಹುದು, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನ್ಸಿದಂತ ಏನು ಗೊತ್ತಾ, ನಾನು ಎಷ್ಟೇ ಆನ್ ನೆಟ್ ಅಥವಾ ಏನಾದರೂ ಗ್ಲಾನ್ಸ್ ಮಾಡಿ ಸರ್ಚ್ ಮಾಡಿದ್ರು ಕೂಡ, ಇವಾಗ ಒಂದು ಡಿಶ್ ಇದೆ ಅಂದರೆ ಅದರಲ್ಲಿ ನೋಡಿದ್ರೆ ನಮಗೆ ಅದು ತಿಂದು ಫೀಲ್ ಗೊತ್ತಾಗಲ್ಲ. ಸೊ ಹೀಗಾಗಿ ನೋಡೋದಕ್ಕೆ ಓಕೆ, ಬಟ್ ಆ ಸ್ಥಳಕ್ಕಿರ್ಬಹುದು ಅಥವಾ ಆ ಡಿಶ್ ಇರ್ಬೋದು, ಅದನ್ನು ನಾವು ಸ್ವತಃ ತಿಂದಾಗ ಅಥವಾ ಅಲ್ಲಿ ಹೋಗಿ ನೋಡಿದಾಗ ಅದರ ರಿಯಾಲಿಟಿ ಏನು, ಅದು ಹೇಗಿರುತ್ತೆ ಇತ್ಯಾದಿ ಇತ್ಯಾದಿ ಗೊತ್ತಾಗತ್ತೆ. ಹಾಗೆ ಒಂದಿಷ್ಟು ಸಂಗತಿಗಳನ್ನು ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಪಾರ್ಟ್ ಎನಲ್ಲಿ, ಪಾರ್ಟ್ ಬಿನಲ್ಲಿ ಮತ್ತೆ ಬೇರೆ ಸ್ವಲ್ಪ ಮಾಹಿತಿ, ಮನರಂಜನೆ ಎಲ್ಲವೂ ಕೂಡ. ಬನ್ನಿ ಒಂದು ಸಾಂಗ್ ಕೇಳ್ಕೊಂಡು ವಾಪಸ್ ಬರೋಣ. ಇವತ್ತಿನ ಕಂಟೆಂಟ್ ಏನು ಅಂತ ಮಾತಾಡ್ತೀನಿ ನೆಕ್ಸ್ಟ್ ಸೆಗ್ಮೆಂಟಲ್ಲಿ.

ಎಫ್ಎಂ ರೇನ್ಬೋ ಸ್ಟುಡಿಯೋದಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ನಾನೊಂದಿಷ್ಟು ಮಾತುಗಳನ್ನು ಇವತ್ತು ನಿಮ್ಮೊಟ್ಟಿಗೆ ಆಡೋದಿದೆ. ಏನು ಅಂತಂದರೆ ಹೇಳಿದ್ನಲ್ಲ, ರಕ್ಷಿತ್ವ ಥರ ಪಾರ್ಟಿಯೇ ಪಾರ್ಟ್ ಬಿ ಅಂತ. ಪಾರ್ಟ್ ಎನಲ್ಲಿ ಈ ಟೂರಿಸಮ್ ಅಥವಾ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದಾಗ ವಿಶೇಷವಾಗಿ ನಾನಿವತ್ತು ಹೇಳೋದಕ್ಕೆ ಹೊರಟಿರೋದು ಶಿಲ್ಪಕಲೆಯ ವಿಸ್ಮಯಗಳ ಬಗ್ಗೆ. ಹಾಗೆಯೇ ಅದನ್ನು ಖುದ್ದಾಗಿ ನಾವು ನೋಡಿದಾಗ, ನೀವು ಯಾವುದೇ ಒಂದು ವಿಡಿಯೋ ನೋಡಿದಾಗ ಅಥವಾ ಅದೆಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ಬಟ್ ನೀವು ಅಲ್ಲಿ ಹೋಗಿ ಅದನ್ನು ನೋಡ್ತಿರಲ್ಲ, ಆಗ ಅನಿಸುತ್ತೆ ಇಷ್ಟು ಚಂದನ, ಇಷ್ಟು ಅದ್ಭುತನ ಅಂತ. ಅಂಥದ್ದೊಂದು ಅದ್ಭುತ ಹಂಪಿಗೆ ನೀವು ಬೇಕಾದಷ್ಟು ಸರಿ ಹೋಗಿರ್ತೀರಾ. ಹಂಪಿಯ ಸುತ್ತಮುತ್ತ ಅದೊಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಆರ್ಕಿಟೆಕ್ಚರ್ ವೈಸ್ ಇರಬಹುದು ಅಥವಾ ಸ್ಕಿಲ್, ಅದೆಲ್ಲದರ ಒಂದು ಸಮೂಹ ನೀವು ಹಂಪೆಯ ಆ ಒಂದು ಶಿಲ್ಪಕಲೆಯ ವೈಭವ. ಅಲ್ಲಿ ಎಷ್ಟೊಂದು ದೇವಸ್ಥಾನಗಳು, ಹಾಗೆ ಸಾಲು ಸಾಲು ಮಂಟಪಗಳು ಮತ್ತು ಮಾರ್ಕೆಟ್, ಅದೆಲ್ಲವೂ ನಿಮಗೆ ಗೈಡ್ ಹೇಳ್ತಾ ಹೋಗ್ತಾರೆ. ಆದರೆ ನೋಡ್ತಾ ನೋಡ್ತಾ ನೀವೇನು ಮಾಡ್ತೀರಂತಂದರೆ, ಬಹಳ ಮುಖ್ಯವಾಗಿ ಏನೆಲ್ಲ ನೋಡೋದಿದೆ ಹಂಪೆಯಲ್ಲಿ, ವಿರೂಪಾಕ್ಷ ಟೆಂಪಲ್ ಇರ್ಬೋದು ಇತ್ಯಾದಿ ಎಲ್ಲ ನೋಡ್ತೀರಾ. ಈ ಬಾರಿ ಹೋದಾಗ ಮರೀದೆ ಒಂದಿಷ್ಟು ಕಡೆ ಗುಂಪಾಗಿ ಜನ ನೋಡ್ತಾ ಇರ್ತಾರೆ, ಆದರೆ ನಮಗೆ ಗೊತ್ತಾಗಲ್ಲ ಇದು ಏನೋ ಒಂದು ಇದೇ ದೇವಸ್ಥಾನನೋ ಏನೋ ಅಂದ್ಕೊಂಡು ಮುಂದೆ ಹೋಗ್ತೀವಿ. ಆದರೆ ಈ ಬಾರಿ ಹಂಪೆಗೆ ಹೋದಾಗ ನೀವು ಗಮನ ಇಟ್ಟು ನೋಡಿ, ಮೊದಲ ಪ್ರಾಂಗಣ ದಾಟಬೇಕು. ಗೋಪುರವನ್ನು, ಮಹಾಗೋಪುರ ಏನಿದೆಯಲ್ಲ ದೇವಸ್ಥಾನದ, ವಿರೂಪಾಕ್ಷ ಸ್ವಾಮಿಯ ದೇವಸ್ಥಾನದ ಮಹಾಪ್ರಾಂಗಣವನ್ನು ದಾಟಿ ಒಳಗೆ ಹೋದಾಗ ನಿಮ್ಮ ಬಲಭಾಗದಲ್ಲಿ, ನಿಮ್ಮ ಬಲಭಾಗದಲ್ಲಿ ಒಂದು ದೊಡ್ಡ ಕಾಂಪೌಂಡ್ ಸಿಗುತ್ತೆ. ಅಲ್ಲಿ ಕಾಂಪೌಂಡ್ ಇನ್ ದ ಸೆನ್ಸ್ ಕವರ್ ಏನಾಗಿದ್ದಿಲ್ಲ ದೇವಸ್ಥಾನ, ಅಲ್ಲಿ ಸುಮಾರು ಜನ ಗೊತ್ತಿದ್ದವರು ಅದನ್ನು ನೋಡದೆ ಬರೋದೇ ಇಲ್ಲ. ಬಹಳ ಅದ್ಭುತವಾದ ಆಗಿನ ಶಿಲ್ಪಕಲೆಯ ಒಂದು ವಿಸ್ಮಯವನ್ನು ನೀವು ಕಾಣಬಹುದು. ಏನದು? ಹೌದು, ನಿಮ್ಮ ಮಾಡ್ರನ್ ಟೆಕ್ನಿಕಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಇನ್ವರ್ಟೆಡ್ ಇಮೇಜ್ ಅಂತ ಏನು ಹೇಳ್ತೀವಿ, ಅದು ಪಿನ್ ಹೋಲ್ ಕ್ಯಾಮ್ರಾ ಟೆಕ್ನಿಕ್ ಅಂತ ಹೇಳ್ತಾರಲ್ಲ ಅದು. ನನಗಂತೂ ಪ್ರತಿ ಸರಿ ಹೋದಾಗಲೂ ಎಷ್ಟು ಆಶ್ಚರ್ಯ ಅನಿಸುತ್ತೆ ಅಂದರೆ, ಈ ಎಲ್ಲ ಸೈನ್ಸು, ಆರ್ಟು, ಇಂಜಿನಿಯರಿಂಗು, ಆರ್ಕಿಟೆಕ್ಟ್ ನಾವು ಮಾತಾಡ್ತೀವಿ, ಆಗಿನ ಕಾಲದಲ್ಲಿ ಇಷ್ಟು ಅದ್ಭುತವಾಗಿ ಆ ಗೋಪುರದ ಇಮೇಜು ನಿಮಗೆ ಆ ಹೋಲಲ್ಲಿ ಅಲ್ಲಿಯ ಗೋಡೆಗೆ ಇರುವಂತಹ ರಂಧ್ರದಿಂದ ನೋಡಿದಾಗ ಎಷ್ಟು ಸೊಗಸಾಗಿ ಕಾಣುತ್ತೆ ಅಂತಂದರೆ, ಪಿಕ್ಚರ್ ಬರೆದಿದ್ದಾರೆ ಅನ್ನೋನಷ್ಟು. ಸ್ವಲ್ಪ ಎಳೆ ಬಿಸಿಲಿರಬೇಕು, ಆವಾಗ ತುಂಬ ಅದ್ಭುತವಾಗಿ ಕಾಣುತ್ತೆ. ಮರೀದೆ ಈ ಬಾರಿ ಹಂಪೆಗೆ ಹೋದಾಗ ಈ ವಿಸ್ಮಯವನ್ನು ನೀವು ನೋಡಿ ನೆನ್ಪಿಟ್ಕೊಳ್ಳಿ. ಮಹಾಗೋಪುರವನ್ನು ದಾಟಿ ಒಳಗೆ ಹೋಗಬೇಕು ನೀವು ಆಗ. ಬಹಳಷ್ಟು ಜನಕ್ಕೆ ವಿಸಿಟ್ ಮಾಡೋರಿಗೆ, ಪದೇ ಪದೇ ಹೋಗೋರಿಗೆ ಇದು ಗೊತ್ತೇ ಗೊತ್ತಿರುತ್ತೆ. ಇಂಥದ್ದು ಒಂದಿಷ್ಟು, ಇನ್ನೊಂದು ಎರಡು ಮೂರು ನಾನು ನಿಮಗೆ ಹೇಳ್ತೀನಿ. ಯಾಕೆಂತಂದರೆ ಪ್ರತಿ ಬಾರಿ ನಾವು ಹೋದಾಗ ಏನಾಗುತ್ತೆ, ಅದ್ಭುತವನ್ನು ಕಾಣೋದಿದೆಯಲ್ಲ, ಕಂಡುಕೊಳ್ಳೋದಿದೆಯಲ್ಲ, ಅದು ತುಂಬ ಖುಷಿಯ ಸಂಗತಿ. ಕೇಳ್ತಾ ಇದ್ದೀರಾ ನಿಮ್ಮ ಪ್ರೀತಿ ಎಫ್ ಎಂ ರೈನ್ಬೋ, ನಿಮ್ಮೊಟ್ಟಿಗೆ ಈ ಹೊತ್ತಿನ ಹೋಸ್ಟ್ ನಾನು ವಿಜಯಶ್ರೀ.

ಎಫ್ಎಂ ಸ್ಟುಡಿಯೋದ ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. 12:20 ಆಗ್ತಾ ಇದೆ. ಹಂಪಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು, ಅಂತಹ ವಿಶೇಷ ವಿಸ್ಮಯ ಆ ಸ್ಥಳ, ಆ ಪರ್ಟಿಕ್ಯುಲರ್ ಜಾಗಕ್ಕೆ ಇತ್ತೀಚೆಗೆ ಫೆನ್ಸಿಂಗ್ ಕೂಡ ಹಾಕ್ತಾ ಇದ್ದಾರೆ. ಯಾಕೆಂತಂದರೆ ನಿಮಗೆ ಗೊತ್ತು, ಪಬ್ಲಿಕ್ ಪ್ರವಾಸಿಗರ ಗಲಾಟೆ ಅಥವಾ ದಾಂಧಲೆ ಎಷ್ಟಿರುತ್ತೆ ಅಂತ. ಹಂಪಿನಲ್ಲಿ ಮ್ಯೂಸಿಕ್ ಮಂಟಪ, ಸಂಗೀತ ಮಂಟಪ ಅಥವಾ ಮ್ಯೂಸಿಕ್ ಪಿಲ್ಲರ್ ಅಂತ ಏನು ಹೇಳ್ತೀವಿ, ಅಲ್ಲೂ ಕೂಡ ಇವಾಗ ಯಾರಾದರೂ ಒಬ್ಬರನ್ನು ಅದನ್ನು ಹೇಳೋದಕ್ಕೆ ನಿಲ್ಲಿಸಿರ್ತಾರೆ. ಮೊದಲು ಪ್ರತಿಯೊಬ್ಬರೂ ಕೂಡ ಹೋಗಿ ಅದನ್ನು ಮುಟ್ಟಿ ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲ ನೋಡ್ತಾ ಇದ್ರು. ನಿಜವಾಗ್ಲೂ ಇದನ್ನೆಲ್ಲ ರಕ್ಷಿಸೋದಕ್ಕೆ ಇಂಥದ್ದು ಅನಿವಾರ್ಯ ಕೂಡ. ಹಾಗೆ ಇಂಥದ್ದು ಇನ್ನೊಂದು ವಿಸ್ಮಯ ಭಾರತದಾದ್ಯಂತ ಬೇಕಾದಷ್ಟಿದೆ. ಆದರೆ ಖುದ್ದಾಗಿ ನಾವೇ ಹೋಗಿ ಹೌದಾ ಇದು ಹೀಗ ಅಂತ ಅನ್ನುವಂಥ ಒಂದೆರಡು ಮೂರು ಉದಾಹರಣೆನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ದಾವಣಗೆರೆಯಿಂದ ನೀವು ಹರಪನಹಳ್ಳಿಗೆ ಹೋಗಬೇಕು. ಹರಪನಹಳ್ಳಿಯಿಂದ ಸುಮಾರು 9 ಅಥವಾ 10 ಕಿಲೋಮೀಟರ್ ದೂರದಲ್ಲಿ ಬಾಗಳಿ ಅನ್ನುವಂತಹ ಒಂದು ಸುಂದರವಾದ ದೇವಸ್ಥಾನ ಇದೆ. ಆಫ್ಕೋರ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಐತಿಹಾಸಿಕ ಕಾಲದ್ದು, ಹಿಸ್ಟ್ರಿ ಎಲ್ಲ ನಿಮಗೆ ಸಿಕ್ಕೇ ಸಿಗುತ್ತೆ. ಅಂದರೆ ವಿಸ್ಮಯದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅಲ್ಲಿ ಹೋದರೆ ಇನ್ನೂ ವಿವರ ಜಾಸ್ತಿ ಆಗುತ್ತೆ ಅಂತ. ಇಲ್ಲೊಂದು

ಜ್ಯೋತಿಷ್ಮಯ ಇದೆ, ಇದನ್ನು ಕೂಡ ನೀವು ಸುಮಾರು 12 ಗಂಟೆ ಒಳಗೆ ಹೋದರೆ, ಆಮೇಲೆ 4 ಗಂಟೆ ಈ ಥರ ಒಂದು ಬಿಸಿಲು ಬೀಳುವ ಛಾಯೆ ಏನಿದೆಯಲ್ಲ ಆ ಟೈಮಲ್ಲಿ ಹೋದರೆ ಈ ವಿಸ್ಮಯನ ನೀವು ನೋಡಬಹುದು. ಎಷ್ಟು ಅದ್ಭುತವಾಗಿದೆ ಇದೆ ಅಂತಂದರೆ, ಇದು ಕೂಡ ಅಷ್ಟೇ, ಅಲ್ಲಿ ಹೇಳೋವರೆಗೂ ಅಥವಾ ಗೊತ್ತಿದ್ದವರು ಯಾರಾದರೂ ನಿಮಗೆ ಅದನ್ನು ವಿವರಣೆ ಕೊಡೋವರೆಗೂ, ಹೌದಾ ಈ ದೇವಸ್ಥಾನದಲ್ಲಿ ಇಂಥದ್ದೊಂದು ವಿಸ್ಮಯ ಇದೆಯಾ, ಇಷ್ಟು ಚಂದದ ಅದ್ಭುತ ಇದೆಯಾ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಏನಿದು ಅಂತ ಕೇಳ್ತೀರಾ, ಕಲ್ಲೇಶ್ವರ ಬಾಗಳಿ ಬಂದು ಮುಖ್ಯವಾಗಿ ಕಲ್ಲೇಶ್ವರ ಸ್ವಾಮಿಯ ಅದ್ಭುತವಾದ ಶಿಲ್ಪಕಲೆ ಇರುವಂತಹ ದೇವಸ್ಥಾನ. ಅದರಲ್ಲಿ ಆ ಪ್ರಾಂಗಣದ ಒಳಗೆ ಏನಿದೆ ಅಂತಂದರೆ, ಸೂರ್ಯನಾರಾಯಣನ ಒಂದು ಗರ್ಭಗುಡಿ ಒಂದು ಮೂರ್ತಿ ಇದೆ. ಅಲ್ಲಿ ಸಪ್ತವರ್ಣ ಛಾಯೆ ಬಿಸಿಲಿಗೆ ಅನುಗುಣವಾಗಿ ಬಿಸಿಲಿರಬೇಕು, ಅದು ಅಲ್ಲಿ ಮೂಡುತ್ತೆ. ಹೇಗೆ ಅಂತೀರಾ, ಹೊರಗಡೆಯಿಂದ ಸುಮಾರು 1-3-4 ಮೀಟರ್ ದೂರದಿಂದ ಬಣ್ಣ ಬಣ್ಣದ ಬಟ್ಟೆಗಳನ್ನು ನೀವು ಕೈಯಿಂದ ಹೀಗೆ ಅಂತರ್ಪಟ ಹಿಡಿತೀವಲ್ಲ ಆ ಥರ ಹಿಡಿದಾಗ ಸೂರ್ಯನಾರಾಯಣನ ಮೇಲೆ ಆ ಬಣ್ಣ ಮೂಡುತ್ತೆ. ಅದ್ಭುತವಾದ ಒಂದು ಅದನ್ನು ನೋಡಿದ್ರೆ ಸಂತೋಷ, ಕಾಮನ ಬಿಲ್ಲು ಅಂತ ಹೇಳ್ಬೋದು. ಹಳದಿಯ ಬಟ್ಟೆಯನ್ನು ಹಿಡಿದ್ರೆ ಆ ಮೂರ್ತಿ ಹಾಗೆ ಕಾಣುತ್ತೆ. ನೀಲಿ ಬಹುಶಃ ಯಾವ ಸೈನ್ಸು ಯಾವ ಟೆಕ್ನಿಕ್ಕು ಆ ಟೆಕ್ನಾಲಜಿ ಎಲ್ಲ ಬಿಟ್ಟು ನೋಡಿದಾಗ, ಯಾಕೆಂತಂದರೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಮ್ಯಾಥಮೆಟಿಕ್ಸು ಅಥವಾ ಆರ್ಕಿಟೆಕ್ಟ್ ಗೊತ್ತಿರಬೇಕು ಅನ್ನೋಂಥದ್ದಿಲ್ಲ, ಬಟ್ ಅದೊಂದು ಸೋರ್ಸ್ ಅನ್ನೋದಂತೂ ಎಲ್ರಿಗೂ ಗೊತ್ತಿರುತ್ತೆ. ಇಂಥದ್ದೊಂದು ಅದ್ಭುತ ಹರಪನಹಳ್ಳಿಯಿಂದ ಸುಮಾರು 10 ಅಥವಾ 12 ಕಿಲೋಮೀಟರ್ ದೂರದಲ್ಲಿರುವ ಬಾಗಳಿ ಅನ್ನುವಂತಹ ಕಲ್ಲೇಶ್ವರ ಸ್ವಾಮಿಯ ದೇವಸ್ಥಾನದ ಪ್ರಾಂಗಣದಲ್ಲಿ ಈಗ ಅದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಾಧ್ಯವಾದರೆ ನಿಮಗೆ ಯಾವಾಗಲಾದರೂ ಆ ಕಡೆ ಹೋಗುವ ಅವಕಾಶ ಸಿಕ್ಕರೆ ಹೋಗಿ ಬನ್ನಿ. ಈ ಒಂದು ಚಮತ್ಕಾರವನ್ನು ಕೂಡ ನೋಡಿ, ಸೂರ್ಯನಾರಾಯಣನ ಗರ್ಭಗುಡಿಯಲ್ಲಿ ಕಾಣಸಿಗುವಂಥ ವಿಸ್ಮಯ ಇದು. ಬನ್ನಿ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ, ಹಾಡು ಕೇಳಿಕೊಂಡು ಮತ್ತೆ ಬರೋಣ. ಇನ್ನೊಂದೆರಡು ಮೂರು ಮಾತು ಆಮೇಲೆ ಪಾರ್ಟ್ ಬಿನಲ್ಲಿ, ಹೌದು ಪಾರ್ಟ್ ಬಿನಲ್ಲಿ ಬೇರೆ ಮಾತು. ಓಕೆನಾ, ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ.

0: ಕಥೆ.
1: ಒಂದು ಸೊಗಸಾದ ಹಾಡು ಕೇಳಿಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ದೀವಿ. ಹೌದು, ಯಾಕೆ ಈ ವಿಸ್ಮಯಗಳನ್ನೆಲ್ಲ ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ಟೂರ್ ಮಾಡ್ಬೇಕಂತೆ, ಆಯುಸ್ಸಿಗೆ ತುಂಬಾ ಒಳ್ಳೇದಂತೆ. ಎಲ್ಲರಿಗೆ ತಮಾಷೆ ಅಲ್ಲ, ಇದು ಕೂಡ ನಿಜನೇ. ಆಯುಸ್ಸಿಗೆ ತುಂಬ ಒಳ್ಳೆಯದು, ಖುಷಿ ಖುಷಿಯಾಗಿ ಆರೋಗ್ಯವಾಗಿರ್ತೀವಂತೆ ಟೂರ್ ಮಾಡಿದ್ರೆ. ಹಾಗೆ ಟೂರ್ ಮಾಡಿದಾಗ ಇಂತಹ ವಿಸ್ಮಯಗಳನ್ನೆಲ್ಲ ನೋಡೋದನ್ನು ಮರಿಬೇಡಿ. ಬರೀ ಮೇನ್ ಏನಿದೆ, ಇಷ್ಟು ಹೇಳಿದ್ರು ಅಷ್ಟು ಹೇಳಿದ್ರು ಅಲ್ಲಿದೆ ಅಂದ್ಕೊಂಡು ಓಡ್ಬರ್ಬೇಡಿ. ಇಂಥವೇನಾದರೂ ಇದ್ದರೆ ಕೇಳಿಕೊಂಡು ಪೇಷನ್ಸಿಂದ ಹೋಗಿ ಒಂದು ನೋಟ್ ಗೀಟ್ ಮಾಡಿಕೊಂಡು ಬನ್ನಿ. ಆ ಕೆಲಸ ನಾವು ತುಂಬ ಮಾಡ್ತೀವಿ, ಆ ಖುಷಿನೇ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರೋದು. ಹಾಗೆ ಭಾಳಷ್ಟು ಜನ ಫಟಾಫಟ್ ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ, ಬಸವರಾಜ್ ಕೊಳಕೆ. ಹಾಂ ಬಸವರಾಜ್, ಅದೇನೆ ಎಕ್ಸಾಕ್ಟ್ಲಿ ನೀವು ಹೇಳಿದ್ದೆ, ಗೋಪುರದ ಇಮೇಜೇ ನಾನು ಹೇಳಿದ್ದು ಹಂಪೆ ಬಗ್ಗೆ 100%. ಹರೀಶ್ ಮಲ್ಲೇಶ್ವರಂನಿಂದ SMS ಮಾಡ್ತಾ ಇದ್ದೀರಾ. ನಾಗೇಂದ್ರ ಕುಣಿಗಲ್, ಥ್ಯಾಂಕ್ ಯು ನಾಗೇಂದ್ರ, ಥ್ಯಾಂಕ್ ಯು. ಪ್ರಸನ್ನ ಕುಮಾರ್ ದಾವಣಗೆರೆ, ಹಾಂ ನಿಮ್ಮೂರ ಹತ್ರ ಇರೋದಲ್ಲ, ಬಾಗ್ಲಿಗೆ ಹೋಗಿ ಬಂದಿದ್ದೀರಾ ಅನ್ಕೊಳ್ತೀನಿ. ಹೌದು, ನಿಮ್ಮ ಮೆಸೇಜ್ ನೋಡಿದೆ ನಾನು. ಅನುಷಾ, ಎಸ್ ಕಲದಗಿರಿನ ನಾನು ನೋಡಿದ್ದೀನಿ, ಎಷ್ಟೆಲ್ಲ ಮಾತಾಡೋದಿದೆ, ಇಂಥ 1 hourಲ್ಲಿ ಎಷ್ಟು ಮಾತಾಡೋಕ್ಕೆ ಸಾಧ್ಯ ಅಲ್ವಾ. ಹಾಡು ಬೇರೆ ಕೇಳಬೇಕು. ಕಲದಗಿರಿನೂ ವಂಡರ್ಫುಲ್, ತುಂಬ ಸೊಗಸಾದ ಸುಂದರವಾದ ಸ್ಥಳ, ನೋ ಡೌಟ್. ಬನ್ನಿ, ಮತ್ತೊಂದು ವಿಸ್ಮಯದ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಭಾಳಷ್ಟು ಇದೆ, ಆದರೆ ಇತ್ತೀಚೆಗೆ ನಾನು ಟೂರ್ ಮಾಡಿದಾಗ ಅಥವಾ ನೋಡಲೇಬೇಕು ಅಂತ ಅನ್ನುವಂಥ ಹಲವಾರು ವಿಸ್ಮಯಗಳಲ್ಲಿ ಆರ್ಕಿಟೆಕ್ಟ್ ಅಂತ ಹೇಳ್ತೀವಲ್ಲ, ಸ್ಪೆಷಲಿ ನಾನು ಇವತ್ತೇ ಹೇಳ್ತಾ ಹೊರಟಿರೋದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಸ್ಮಯಗಳಲ್ಲಿ, ಮಾಡರ್ನ್ ಆರ್ಕಿಟೆಕ್ಟ್ ಅಲ್ಲ ಅಂಥದ್ದು. ಇನ್ನೊಂದು ನಿಮಗೆ ಕಾಣಸಿಗುತ್ತೆ, ಬೆಂಗಳೂರಿಂದ ಜಸ್ಟ್ ಒಂದು 120-135 kilometers ದೂರದಲ್ಲಿರುವಂತಹ ಲೇಪಾಕ್ಷಿಯಲ್ಲಿ. ಇಲ್ಲೂ ಅಷ್ಟೇ, ಬೆಳಗ್ಗೆ ಹೋದರೆ ನಿಮಗೆ ಏನು ಹೇಳ್ಬೋದು, ತುಂಬ ಚೆನ್ನಾಗಿ ಹೇಳಬೇಕು ಅಂತಂದರೆ ದೊಂಬಿ ಇರೋದಿಲ್ಲ, ಬೆಳಗ್ಗೆ ಹೋದರೆ ಖಾಲಿ ಇರುತ್ತೆ, ಆರಾಮಾಗಿ ನೀವು ಈ ವಿಸ್ಮಯನ ನೋಡಬಹುದು. ಪಿಲ್ಲರ್ ಕಂಬ, ದೊಡ್ಡ ಬೃಹತ್ ಕಂಬದ ಕೆಳಗಡೆಯಿಂದ ಒಂದಿಷ್ಟು ಗ್ಯಾಪಲ್ಲಿ, ಮಿಲಿಮೀಟರ್ ಗ್ಯಾಪ್ ಮಿಲಿ ಇಲ್ಲ ಜಾಸ್ತಿ ಇರುತ್ತೆ, ಬಟ್ಟೆಯನ್ನು ಹೇಗೆ ತಗೊಳ್ತಾರೆ ಜನ, ಕರ್ಚೀಫು, ದುಪ್ಪಟ್ಟ ಇತ್ಯಾದಿನ, ಇದೆಲ್ಲ ಎಷ್ಟು ಖುಷಿ ಅಂದರೆ ನೋಡೋದಕ್ಕೆ ಅದ್ಭುತ ಅಂತ ಅನಿಸುತ್ತೆ. ಆ ಸೈನ್ಸು, ಆ ಒನ್ಸ್ ಅಗೇನ್ ಆ ಸಿವಿಲ್ ಇಂಜಿನಿಯರಿಂಗ್ ಆಗಿನ ಕಾಲದ್ದು ನಮ್ಮ ಊಹೆಗೆ ಮೀರಿದ್ದು. ಇದನ್ನು ಕೂಡ ನೋಡಿ ಲೇಪಾಕ್ಷಿನಲ್ಲಿ. ಆಫ್ಕೋರ್ಸ್ ಲೇಪಾಕ್ಷಿಗೆ ಹೋದವರಿಗೆಲ್ಲ ಇದು ಗೊತ್ತು, ನೋಡಿರ್ತಾರೆ, ಇದು ಬಹಳ ಖುಷಿ. ಲೇಪಾಕ್ಷಿಯ ಸುತ್ತಮುತ್ತ ಇರುವಂಥ ವಿವಾಹ ಮಂಟಪ ಇರ್ಬೋದು ಅಥವಾ ಬೃಹತ್ ನಾಗೇಶ್ವರ ಲಿಂಗ ಇರ್ಬೋದು, ನಾಗಲಿಂಗ ಇರ್ಬೋದು, ಇದೆಲ್ಲ ತುಂಬ ಚೆಂದ. ಆದರೆ ಈ ಕಂಬದ ಇದನ್ನು ಎಲ್ಲರೂ ಕೂಡ, ಎಲ್ಲ ಟೂರಿಸ್ಟು ಟ್ರೈ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ನಾವೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋರು ಕ್ಯೂನಲ್ಲಿ ನಿಂತ್ಕೊಂಡು ಇದನ್ನು ಟ್ರೈ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಆ ಒಂದು ಪಿಲ್ಲರಿಂದ ಅಡಿಯಲ್ಲಿಂದ ಬಟ್ಟೆ, ದುಪ್ಪಟ್ಟ ಇರ್ಬೋದು, ಖರ್ಚೀಫ್ ಇರ್ಬೋದು, ಎಷ್ಟು ನೀಟಾಗಿ ಬರುತ್ತೋ, ಇದು ಒಂದು ಅದ್ಭುತವೇ. ಹಾಂ, ಇಂಥದ್ದು ಸಾವಿರಾರು ಸಿಗುತ್ತೆ, ಆದರೆ ಟೂರಿಸಂ ಪ್ಲೇಸಲ್ಲಿ ಕೆಲವೊಂದು ಕಡೆ ಮಾತ್ರ ಗೊತ್ತಾಗುತ್ತೆ. ಇನ್ನೊಂದು ಅಂತೆ ಕಂತೆ ಈ ಎಲ್ಲ ಹೇಳ್ತೀವಲ್ಲ ಅಂಥದ್ದು ಇನ್ನೊಂದಿದೆ, ನಿಮಗೆ ಟೈಮ್ ಆಗ್ತಾ ಇದೆ, ಬೇಗ ಶೇರ್ ಮಾಡ್ಕೊಂಡು ಬಿಡ್ತೀನಿ. ಯಾಕೆಂತಂದರೆ ಒಂದು ಬ್ರೇಕ್ ತೊಗೊಳ್ಬೇಕು ನಾನು, ಬ್ರೇಕ್ ತೊಗೊಂಡೆ ವಾಪಸ್ ಬರೋಣ ಅಲ್ವಾ. ಸೊ ಒಂದು ಪುಟ್ಟ ಬ್ರೇಕ್, ಮತ್ತೆ ಬರೋಣ ಮಾತು ಹಾಡಿಗೆ.

ಇನ್ನೊಂದು ಮಾತು ನಿಮಗೆ ಹೇಳೋದಿತ್ತು, ಏನು ಅಂತಂದರೆ ನೀವು ರಾಜಸ್ಥಾನ್ ಟುವರ್ಡ್ಸ್, ಅಲ್ಲಿ ಪಕ್ಷಿ ನಾನು ಹೇಳಿದ್ದು ರಾಜಸ್ಥಾನ್ ಟುವರ್ಡ್ಸ್ ಟೂರ್ ಹೋದರೆ ಇತ್ತೀಚೆಗೆ ನಾನು ನೋಡಿದ್ದು ಅಂತಂದರೆ ಇತಿಹಾಸ, ಅನೇಕ ಕಥೆ, ಅನೇಕ ಕದನಗಳನ್ನು, ಅನೇಕ ಸಂಧಾನಗಳನ್ನು, ಕಪ್ಪ ಕಾಣಿಕೆಯನ್ನು ಎಲ್ಲವನ್ನ ನಮಗೆ ಹೇಳುತ್ತೆ. ಆದರೆ ಚಿತ್ರದ ಮೂಲಕ ಕಟ್ಟಿಕೊಟ್ಟಂಥ ಅನೇಕ ಕಥೆಗಳು ಅದೆಷ್ಟು ಸತ್ಯ ಮಿಥ್ಯ ಅದೆಲ್ಲ ಆ ಪಾರ್ಟ್ ಬೇರೆ. ರಾಣಿ ಪದ್ಮಾವತಿಯನ್ನು ಕಥೆಯನ್ನು ಕೇಳಿದವರಿಗೆ ಉದಯಪುರದಿಂದ ಅನತಿ ದೂರದಲ್ಲಿರುವಂತಹ ಚಿತ್ತೂರ್ಗಢ, ಗಢ ಅಂತಂದರೆ ಕೋಟೆ, ಚಿತ್ತೂರ್ಗಢ ಅಂತಲೇ ಕರೆಯೋದು ಅಲ್ಲಿ ಅಲ್ಲಿಯ ಸ್ಥಳೀಯರೆಲ್ಲ. ಅಲ್ಲಿಗೆ ಹೋದಾಗ ನನಗೆ ಕ್ಯೂರಿಯಾಸಿಟಿ ಏನಿತ್ತು, ಕುತೂಹಲ ಏನಿತ್ತು ಅಂತಂದರೆ ಆ ಜೋಹರ್ ಅಂತ ಹೇಳ್ತಾರಲ್ಲ, ಸತಿ ಹೋಗುವ ಜಾಗವನ್ನು ನಾನು ನೋಡಲೇಬೇಕು ಅಂತ ಹೇಳಿ ಅಂತ. ಆಫ್ಕೋರ್ಸ್ ಅಲ್ಲಿ ತೋರಿಸುವಂತಹ ಟೂರಿಸಂ ಪಾರ್ಟಲ್ಲಿ ಅದು ಕವರ್ ಆಗೇ ಇರುತ್ತೆ. ಆದರೆ ಈ ಬಾರಿ ನನಗೆ ಹೋದಾಗ ಕಾದಿದ್ದು ನಿರಾಸೆ ಯಾಕೆ ಅಂತ ಕೇಳಿದ್ರೆ, ಆ ಜಾಗಕ್ಕೂ ಕೂಡ ಫೆನ್ಸಿಂಗ್

0: ಹಾಕಿದ್ದಾರೆ, ಮತ್ತೆ ಅಲ್ಲಿ ಕತೆ ಹೇಳಿದ್ರು ಯಾಕೆ ಫೆನ್ಸಿಂಗ್ ಹಾಕಿದ್ದೀವಿ ಅಂತ. ಮತ್ತೆ ಆ ಜೋಹರ್ ಕುಂಡವನ್ನು ಆ ಸತಿ ಗುಂಡವನ್ನು ಮುಚ್ಚಿಬಿಟ್ಟಿದ್ದಾರೆ ಯಾಕೆ ಅಂತ ಕೇಳಿದಾಗ ಇಷ್ಟೆಲ್ಲ ರೋಚಕ ಕತೆಗಳನ್ನು ಹೇಳ್ತಾರೆ ಅಂತಂದರೆ, ಇಲ್ಲಿ ರಾತ್ರಿ ಆದರೆ ನಿಧಿಯಾಗಿ ಅವರು ಬರ್ತಾರೆ, ಹಾಗೆ ರಾತ್ರಿ ಆಯಿತು ಅಂತಂದರೆ ಹಾಂಟಿಂಗ್ಸ್, ಗೆಜ್ಜೆ ಶಬ್ದ ಕೇಳಿಸುತ್ತೆ, ಯಾರೋ ಓಡಾಡ್ದಂಗಾಗತ್ತೆ, ಚೀರೋಧ್ವನಿ ಕೇಳುತ್ತೆ, ಇತ್ಯಾದಿ ಇತ್ಯಾದಿ ಕತೆಗಳನ್ನು ಹೇಳ್ತಾರೆ. ಆವಾಗ ನನಗೆ ಅನಿಸಿದ್ದು, ಆಗಿನ ಕಾಲದ ಆ ಎಲ್ಲ ಸತ್ಯ ಅಥವಾ ಆ ಕತೆಗಳು ಎಷ್ಟೊಂದು ನಿಜಾನ ಅಂತ ಅನ್ನಿಸ್ತು. ರಾಣಿ ಪದ್ಮಾವತಿ ಆ ಸತಿ ಹೂದಾಗ ತನ್ನ ಸಹರಾಣಿಯರೊಡನೆ ಅಥವಾ ಅಲ್ಲಿಯ ಆಗಿನ ಹೊತ್ತಿನ ಕಥೆಯಲ್ಲಿ ಆ ಕುಂಡವನ್ನು ನೋಡಿದಾಗ ನನಗೆ ಆ ಚಿತ್ರನೇ ಕಣ್ಮುಂದೆ ಬಂತು. ಬಟ್ ಇವತ್ತಿಗೆ ಇವತ್ತಿನ ಟೂರಿಸಮ್ ಪ್ಲೇಸಲ್ಲಿ ಅಥವಾ ಈ ಹೊತ್ತಿಗೆ ಅದನ್ನೇನು ಮಾಡಿದ್ದಾರೆ ಅಂದರೆ ಫುಲ್ಲು ಫೆನ್ಸಿಂಗ್ ಆಗಿ ಕವರ್ ಮಾಡಿ ವಿವರಗಳನ್ನು ಬರೆದು ಇಟ್ಟಿದ್ದಾರೆ. ಆ ಶಿಲ್ಪ ಏನು ಹೇಳ್ತೀವಿ, ಕಲ್ಲಿರುತ್ತಲ್ಲ, ಕಲ್ಲಿಂದ ಮಾಡಿದಂತಹ ದೊಡ್ಡ ಕುಂಡ ಇದು. ಅದು ಹಳೆಯ ಫೋಟೋಗಳಲ್ಲಿ ಖಂಡಿತ ಸಿಗುತ್ತೆ ಅದು, ಆದರೆ ಈಗ ಅಲ್ಲಿ ಹುಲ್ಲು ಹಾಸು ಮಾಡಿ ಒಂದು ಡೀಟೇಲ್ಸ್ ಬರೆದಿರುವಂಥ ಒಂದು ಕಲ್ಲನ್ನು ಅಲ್ಲಿಟ್ಟಿದ್ದಾರೆ. ಆದರೆ ನಿಮಗೆ ಗೊತ್ತಿರಲಿ, ಪ್ರತಿ ವರ್ಷ ಅಲ್ಲಿ ಆ ಉತ್ಸವ ಥರ ಅದನ್ನು ನಡೆಯುತ್ತಂತೆ, ಒಂದು ಡೆಡಿಕೇಶನ್, ಒಂದು ಶ್ರದ್ಧಾಂಜಲಿ ಅನ್ನೋ ಥರ. ದೊಡ್ಡ ಊರಿನ ಎಲ್ಲ ಸಿಟಿ ಸುತ್ತಮುತ್ತ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಈ ಫೆಸ್ಟ್ನ ಅಟೆಂಡ್ ಮಾಡ್ತಾರಂತೆ. ಇದಂತೂ ನನಗೆ ನಿಜವಾಗ್ಲೂ ಒಂಥರ ರೋಮಾಂಚನ ಅಂತ ಅನ್ನಿಸ್ತು, ಕಣ್ಣು ಮುಂದೆನೇ ಆ ಕತೆ ನನಗೆ ಬಂದು ನಿಂತ ಹಾಗೆ ಅನ್ನಿಸ್ತು. ಸೊ ಶಿಲ್ಪಕಲೆಗಳು ಹೇಳುವಂತಹ ಕತೆಗಳು ನೂರಾರು ಸಾವಿರಾರು, ಒಂದಿಷ್ಟು ಮಾತ್ರ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಈ ಹೊತ್ತು ನವಿಲುಗರಿ ಕಾರ್ಯಕ್ರಮದಲ್ಲಿ.
1: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
2: परीक्षा एक ऐसा अवसर है और परीक्षा के लिए हेल्दी कंपटीशन की भावना हमारी तैयारी को और बेहतरीन बनाती
1: है. NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉग इन करें.

ಎಫ್ಎಂ ರೈನ್ಬೋದ ನವಿಲು ಗುರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಟೈಮ್ ಬೇಗ ಬೇಗ ಓಡುತ್ತೆ ಸ್ಟುಡಿಯೋದಲ್ಲಿ 12:36. ಹಾಡು ಮಾತು ಮಧ್ಯೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಶಾಂತಾಚಾರ್, ನಿಮ್ಮ ಎಲ್ಲ ಮಾಹಿತಿ ವಿವರಣೆಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಮನಸ್ಸು ಸಖತ್ ಖುಷಿಯಾಗೋಯ್ತು. ಎಷ್ಟು ಚಂದದ ಮಾತುಗಳನ್ನು ಆಡಿದ್ದೀರಾ. ಇದು ನನಗೊಬ್ಬಳಿಗೆ ಅಲ್ಲ, ಮೈಕ್ ಮುಂದೆ ಕುಳಿತು ನಿಮಗಾಗಿ 108 ಕಂಟೆಂಟ್ಗಳನ್ನು ತಂದು ಮಾತನಾಡುವಂತಹ ನಮ್ಮ ಎಲ್ಲ ಆರ್ಟಿಗಳಿಗೂ ಒಂದು ಸ್ಮಾಲ್ ಪ್ಯಾಕ್ ಆಫ್ ಗಿಫ್ಟ್ ಇದು. ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್. ಲಕ್ಷ್ಮೀ ಚಂದ್ರಶೇಖರ್, ಧನ್ಯವಾದಗಳು. ಕೊಲ್ಲಾಪುರದಿಂದ 93128 ಈ ಮಾಹಿತಿನ ನೀವು ಹೇಳಿದ್ದೀರಾ. ಹೆಸರು ಮರ್ತುಬಿಟ್ಟಿದ್ದೀರಲ್ಲ, ಹೆಸರು ಮರೆತರೆ ತುಂಬ ಬೇಜಾರಾಗುತ್ತೆ ನನಗೆ. ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ಮಲ್ಲಿಕಾರ್ಜುನ್ ಸಿದ್ದೇಶ್ವರ್ ಹರಿಹರದಿಂದ. ಎಸ್ ಸಿದ್ದೇಶ್ವರ್ ಹರಿಹರ, ನಿಮ್ಮ ಊರ ಹತ್ರನೇ ನಾನು ಮಾತಾಡಿದ್ದು ಬಾಗಳಿ. ಎಸ್, ಬಹಳಷ್ಟು ಊರುಗಳಿದೆ, ಆದರೆ ನಾವೇ ಖುದ್ದಾಗಿ ಹೋಗಿ ನೋಡಿ ಅದರ ವಿವರಗಳನ್ನು ತಿಳ್ಕೊಂಡಿರ್ತೀವಲ್ಲ, ಅದನ್ನು ಮಾತನಾಡುವಾಗ ಅಥೆಂಟಿಕ್ ಆದ ಒಂದು ಸತ್ಯ ನಮಗೆ ಗೊತ್ತಿರುತ್ತೆ. ಹೀಗಾಗಿ ತುಂಬ ಸಂತೋಷ ಆ ಮಾತುಗಳನ್ನು ಆಡುವಾಗ. ಇನ್ನು ನೆಕ್ಸ್ಟ್ ಪಾರ್ಟ್ ಇದೆ, ಹೌದು, ಪಾರ್ಟ್ ಎ ಪಾರ್ಟ್ ಬಿನಲ್ಲಿ ಮಾಡಿ ಇವತ್ತಿನ ಕಂಟೆಂಟ್ ಅಂತ ನಮ್ಮ ರಕ್ಷಿತ್ ಶೆಟ್ಟರ್ ಅವರು ಹೇಳಿದರು. ಸೊ ಹೀಗಾಗಿ ಪಾರ್ಟ್ ಬಿಗೆ ಹೊರಡುವಂಥ ಸಮಯಕ್ಕಿಂತ ಮೊದಲು ಒಂದು ಪುಟ್ಟದಾಗಿ ಎರಡೇ ಲೈನಲ್ಲಿ ಹೇಳಿಬಿಡ್ತೀನಿ. 8ನೇ ಶತಮಾನದ ಒಂದು ಅದ್ಭುತ ನೀವು ನೋಡಬೇಕು ಅಂದರೆ ಕಾಶ್ಮೀರದಿಂದ ಅನತಿ ದೂರದಲ್ಲಿರುವುದು, ಜಮ್ಮು ಕಾಶ್ಮೀರ್ಗೆ ಹೋಗ್ತಿರಲ್ಲ ಟ್ರಿಪ್ಗೆ, ಅಲ್ಲಿಂದ ಅವಂತಿಪುರ ಅಂತ ಇದೆ. ಗೊತ್ತಿರಲಿ, ಎಲ್ಲ ಪುರಾಣ ಪುಣ್ಯ ಕಥೆಗಳು ಸಹ ಅವಂತಿಪುರದಲ್ಲಿ ಒಂದಾನೊಂದು ಕಾಲದಲ್ಲಿ ಅಂತಲೇ ಶುರುವಾಗತ್ತೆ. ಅಂಥದ್ದೊಂದು ಸುಂದರ ಸುಪ್ರಸಿದ್ಧ ಐತಿಹಾಸಿಕ ಪುರಾಣ ಪುಣ್ಯಕಥೆಗಳ ಹಿನ್ನೆಲೆ ಇರುವಂತಹ ಈ ಊರಿನಲ್ಲೂ ಕೂಡ ನಿಮಗೆ ಇವತ್ತಿಗೆ ಉಳಿದಿರೋದು ಎಲ್ಲ ಅವಶೇಷಣೆಯಲ್ಲಿ. ಆದರೂ ಆ ಸ್ಥಳವನ್ನು ನೋಡಿದಾಗ ನಿಮಗೆ ಹುಟ್ಟುವ ಭಾವನೆ ಅಥವಾ ಆ ಎಲ್ಲ ಫೀಲಿಂಗ್ ಏನಿದೆಯಲ್ಲ, ಅದೊಂದು ವಿಸ್ಮಯನೇ. ಖಂಡಿತ ಹೋಗಿ. ಏನಂತೀರಾ, ನಿಮಗೆ ಹೋದ ತಕ್ಷಣ ಒಂದು ಒಳ್ಳೆ ಗೈಡ್ ತಗೊಳ್ಳಿ ಅಲ್ಲಿ ಅವಂತಿಪುರದಲ್ಲಿ. ಪ್ರಾರಂಭದಲ್ಲೇ ಎಲ್ಲ ಅವಶೇಷಗಳ ಮಧ್ಯೆ 12 ರಾಶಿ ಇರುವಂತಹ ಅಪೂರ್ಣವಾದಂಥ ಒಂದು ಕಲ್ಲಿನ ವೃತ್ತಾಕಾರದ ಚಕ್ರ ಸಿಗುತ್ತೆ, ಅದನ್ನು ನೋಡಿ. ಅದರಲ್ಲಿ ಎಲ್ಲ ಸಣ್ಣ ಸೂಕ್ಷ್ಮ ವಿವರಗಳು ಕೂಡ ಇದೆ, ಇದೊಂದು ವಿಸ್ಮಯ. ನೆಕ್ಸ್ಟ್ ಕಂಟೆಂಟ್ ಪಾರ್ಟ್ ಬಿಗೆ ಹೋಗೋದಕ್ಕಿಂತ ಮೊದಲು ಒಂದು ಬ್ರೇಕ್ ತಗೋತೀನಿ. ಅಕ್ಷಿ, ಅಯ್ಯೋ, ನಿಜವಾಗ್ಲೂ ಸೀನ್ ಬಂದಿಲ್ಲ ನನಗೆ. ಅಕ್ಷಿ, ಸ್ವಲ್ಪ ಅಲರ್ಜಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಲರ್ಜಿನ, ಯಾಕೆ ಅಲರ್ಜಿ, ಯಾವ್ಯಾವುದಕ್ಕೆ ಅಲರ್ಜಿ? ಹೌದು, ಇವಾಗ ನಾನು ಮಾತಾಡೋದು ಅದನ್ನೇ ಏನು ಅಂತ ಹೇಳ್ತೀನಿ. ಬರೀ ನಾನು ಮಾತಾಡಿದ್ರೆ ಆಗೋದಿಲ್ಲ, ಡಾಕ್ಟರ್ಸ್ ಏನು ಹೇಳ್ತಾರೆ ಅನ್ನೋದು ಕೂಡ ನಾನು ನಿಮಗೆ ಕೇಳಿಸ್ತೀನಿ. ಗೊತ್ತಿಲ್ಲ, ಇತ್ತೀಚೆಗೆ ಆಧುನಿಕತೆಯ ಜೊತೆಗೆ ದಟ್ಟ ಜನಸಂದಣಿ ಅಥವಾ ಮಹಾನಗರಗಳ ಬೆಳವಣಿಗೆಯ ಜೊತೆಗೆ ಕಂಡು ಕೇಳರಿಯದಂಥ 100+ ಅಲರ್ಜಿಗಳು ನಮ್ಮ ಜೊತೆಗೆ ಅಣಬೆ ಥರ ಹುಟ್ಕೊಳ್ತಾ ಇದೆ. ಯಾಕೆ ಏನು ಎತ್ತ ಇವೆಲ್ಲ ಮಾತಾಡ್ತೀನಿ, ಒಂದು ಹಾಡು ಕೇಳ್ಕೊಂಡು ವಾಪಸ್ ಬರೋಣ. ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ನಿಮ್ಮೊಟ್ಟಿಗೆ ನಾನು ಈ ಹೊತ್ತಿನ ಹೋಸ್ಟ್ ವಿಜಯಶ್ರೀ.

ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮವನ್ನು. ಸಮಯ 12:44. ಹಾಗೊಂದು ಹೀಗೊಂದು ವಿಷಯ ಹೇಳೋರು, ಕನಸು ಹಂಚೋರು, ಇಷ್ಟ ಕೇಳೋರು ಇದ್ದಾಗ ಲೈಫ್ ಬ್ಯೂಟಿಫುಲ್. ಅಯ್ಯಯ್ಯೋ, ಸಿಕ್ಕಾಬಿಡ ಎಮೋಷ್ನಲ್ ಆಗ್ತಾರೆ. ಅಯ್ಯೋ ಹಾಡೇ ಆಗಿದೆ, ನಾನೇನು ಮಾಡಲಿ, ಕೇಳ್ತಾ ತೇಳ್ತಾ ಹೋಗ್ತಾ ಇದ್ದೆ. ಸಖತ್ತಾಗಿತ್ತು ಹಾಡು, ಏಳು ಮಲೆ ಚಿತ್ರದ್ದು. ಬನ್ನಿ, ಪ್ಲೇಲಿಸ್ಟಲ್ಲಿ ಒಂದಿಷ್ಟು ಒಳ್ಳೆ ಹಾಡುಗಳನ್ನು ಕೊಡುವಂತಹ ಪ್ರಯತ್ನ ಕೂಡ. ಅಲರ್ಜಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಮನುಷ್ಯರು ಮನುಷ್ಯನ ಕಂಡ್ರೆ ಅಲರ್ಜಿನ ಸಿಕ್ಕಾಪಟ್ಟೆ ಎಮೋಷ್ನಲ್ ಡ್ಯಾಮೇಜ್. ಇಷ್ಟೆಲ್ಲ ಆಗೋದು ಬೇಡ, ನಾನು ನಾರ್ಮಲ್ ಅಲರ್ಜಿ ಬಗ್ಗೆ ಹೇಳ್ತಾ ಇರೋದು. ಯಾವ್ಯಾವ್ದಕ್ಕೆ ಅಲರ್ಜಿ ಬರುತ್ತೆ ಅಂತ ಕಂಡುಕೊಳ್ಳೋದು ಭಾಳ ಕಷ್ಟ. ಊಟದ್ದಿರಬಹುದು ಅಥವಾ ಯಾವುದಾದ್ರೂ ಹೂವಿಂದಿರ್ಬೋದು, ಮರ ಗಿಡಗಳಿರಬಹುದು ಇತ್ಯಾದಿ. ಸಾವಿರ ಬಿಡಿ ಯೂನಿವರ್ಸಿಟಿಲಿ, ಅದೇ ನಮ್ಮ ಯೂನಿವರ್ಸಿಟಿ, ಡಾಕ್ಟರ್ ಯೂನಿವರ್ಸಿಟಿ ಅಲ್ಲ, ಸಿಕ್ಕಾಪಟ್ಟೆ ನಾವು ಯೂನಿವರ್ಸಿಟಿಲಿ ಓದ್ತೀವಲ್ಲ, ಹೇಳಿದ್ನಲ್ಲ ಲಾಸ್ಟ್ ಶೋನಲ್ಲಿ. ವಾಟ್ಸಪ್ ಯೂನಿವರ್ಸಿಟಿ ಇರ್ಬೋದು ಅಥವಾ ನಮ್ಮ ಗಾಸಿಪ್ ಯೂನಿವರ್ಸಿಟಿ ಇರ್ಬೋದು ಇತ್ಯಾದಿ ಇತ್ಯಾದಿ. ಬಟ್ ಕೆಲವೊಂದು ಸರಿ ನಿಜವೂ ಇರುತ್ತೆ. ಅಲರ್ಜಿಗಳು ಏನಾಗುತ್ತೆ ಅಂತಂದರೆ, ಆ ಹೊತ್ತಿಗೆ ಬಂದು ಹೋದರೆ ಪರವಾಗಿಲ್ಲ ಮನುಷ್ಯನಿಗೆ, ಆ ಕಂಟಿನ್ಯೂಟಿ ಇದ್ದರೆ ನಿಜವಾಗ್ಲೂ ವರ್ಸ್ಟ್ ಸಿನಾರಿಯೋ ಅಂತ ಹೇಳಿ ಹೇಳ್ಬೋದು. ಆದರೆ ಇತ್ತೀಚಿನ ಮೆಡಿಕಲ್ ಸೈನ್ಸ್ನಲ್ಲಿ ಬಹಳಷ್ಟು ಎಲ್ಲದಕ್ಕೂ ಕೂಡ ರೆಮಿಡಿ ಇದೆ, ಕಂಡುಕೊಳ್ಳುವಂತಹ ವಿಧಾನ ಕೂಡ ಇದೆ. ಹೀಗಾಗಿ ಮೊದಲಿನಷ್ಟು ಆ ತೀವ್ರತೆಯನ್ನು ಅಥವಾ ಸಿವಿಯರಿಟಿನ ಅನುಭವಿಸಿದಿಲ್ಲ ಯಾರೂ ಕೂಡ. ಯಾಕೆ ಅಲರ್ಜಿ ಮಾತು ಬಂತು ಅಂದರೆ, ಕೆಲಸ ಮಾಡುವಾಗ ಅಥವಾ ಯಂಗ್ಸ್ಟರ್ಗಳಲ್ಲಿ ಅಥವಾ ಮಕ್ಕಳಿಗೆ ಇದು ಎಷ್ಟು ಡಿಸ್ಟರ್ಬಿಂಗ್ ಅನ್ನುವಂಥದ್ದು ನಿಮಗೂ ಗೊತ್ತು. ಆ್ಯಸ್ ಎ ಕಾಮನ್ ನಾವೇನು ಹೇಳ್ತೀವಿ ಸಾಮಾನ್ಯ ಮನುಷ್ಯರಾಗಿ, ನಮಗೆ ಮೆಡಿಕಲ್ ಟರ್ಮ್ಸ್ ಏನೇ ಹೇಳಿ ಬಟ್ ಸಾಮಾನ್ಯವಾಗಿ ನಮಗೆ ಗೊತ್ತಾಗ್ಬಿಡುತ್ತೆ ಅಲರ್ಜಿ ಅಂದ ತಕ್ಷಣ. ಸೊ ನಾನು ಯಾಕೆ ಹೀಗೆ ಅಂತ ಹೇಳಿ ಡಾಕ್ಟರ್ನ ಮಾತಾಡ್ಸೋಣ ಅಂತ ಹೇಳಿ ಕೇಳಿದೆ. ಡಾಕ್ಟ್ರ್ ಏನಂದರು, ಯಾಕೆ ಏನು ಎತ್ತ ಅಂತ ಒಂದು ಹಾಡು ಕೇಳ್ಕೊಂಡು ವಾಪಸ್ ಬರೋಣ. ಅವ್ರ ಮಾತುಗಳನ್ನು ಕೂಡ ನಾನು ಮಾತಾಡೋದಕ್ಕಿಂತ ಅಥೆಂಟಿಕ್ಕಾಗಿ ಅವ್ರೇನು ಹೇಳಿದ್ರು ನಾನು ನಿಮಗೆ ಕೇಳಿಸ್ತೀನಿ. ಈ ಹಾಡಾದ ಮೇಲೆ ನಮ್ಮ ಜೊತೆಗಿರ್ತಾರೆ ಡಾಕ್ಟರ್ ಅನುಷಾ ಫ್ರಮ್ ಹುಬ್ಳಿ, ನವಿಲುಗರಿ ಕಾರ್ಯಕ್ರಮದಲ್ಲಿ.

0: ಇನ್ಫೆಕ್ಷನ್ ಕಾಸ್ ಮಾಡುವಂತ ಆರ್ಗ್ಯಾನಿಸಮ್ ಆಗಿರ್ಬೋದು ಅಥವಾ ನಮ್ಮ ಬಾಡಿಗೆ ಡೇಂಜರ್ ಅಂತ ಗೊತ್ತಾದಾಗ ನಮ್ಮ ಬಾಡಿಯಿಂದ ಒಂದು ರಿಯಾಕ್ಷನ್ ಬರುತ್ತೆ, ಅದಕ್ಕೆ ನಾವು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಆ ರೋಗ ನಿರೋಧಕ ಶಕ್ತಿಯಿಂದ ನಮ್ಮ ಬಾಡಿಗೆ ಉಂಟಾದ ಡೇಂಜರ್ ಅನ್ನ ನ್ಯೂಟ್ರಲೈಸ್ ಮಾಡಲಾಗತ್ತೆ. ಬಟ್ ಕೆಲವೊಂದ್ಸರಿ ಏನಾಗುತ್ತೆ, ನಮ್ಮ ಬಾಡಿಗೆ ಏನೋ ಒಂದು ಪದಾರ್ಥದಿಂದ ಹಾನಿ ಇದೆ ಅಂತ ತಿಳ್ಕೊಂಡು ನಮ್ಮ ಬಾಡಿ ಆ ಪದಾರ್ಥಕ್ಕೆ ಜಾಸ್ತಿಯಾಗಿ ರಿಯಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಸಿ, ಈಗ ನಮ್ಗೇನೋ ಡೆಂಗು ಆಗ್ತಾ ಇದೆ ಅಂದ್ರೆ ನಮ್ಮ ಬಾಡಿಯಿಂದ ರಿಯಾಕ್ಷನ್ ಬರೋದು ಸಹಜ. ಆದ್ರೆ ಒಂದೇನೋ ಹಾಲು, ಒಂದ್ ಗ್ಲಾಸ್ ಹಾಲು ಕುಡಿದ್ರೆ ಅಥವಾ ಸ್ವಲ್ಪ ತಣ್ಣ ಗಾಳಿಯಿಂದ ಹೊರಗೆ ಹೋಗಿ ಬಂದ್ರೆ ಅಥವಾ ತುಂಬಾ ಗಿಡ ಇರೋ ಜಾಗಕ್ಕೆ ಹೋಗಿದ್ರೆ ಕೆಲವೊಬ್ಬರಿಗೆ ತುಂಬಾ ಜಾಸ್ತಿಯಾಗಿ ಬಾಡಿ ರಿಯಾಕ್ಷನ್ ತೋರಿಸುತ್ತೆ. ದಟ್ ಇಸ್ ಅ ಅಲರ್ಜಿ. ಅಂಡ್ ಆ ಪದಾರ್ಥಗಳಿಗೆ ನಾವು ಅಲರ್ಜನ್ ಅಂತ ಹೇಳ್ತೀವಿ. ಕಾಮನ್ ಅಲರ್ಜನ್ಸ್ ಯಾವ್ದಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಡಸ್ಟ್, ಮನೆಯಲ್ಲಿ ಇರುವ ಡಸ್ಟ್. ಓಕೆ. ಸೆಕೆಂಡ್ ಇಸ್ ಫುಡ್ ಪಾರ್ಟಿಕಲ್ಸ್ ಲೈಕ್ ಡೈರಿ ಪ್ರಾಡಕ್ಟ್ಸ್ ಆರ್ ನಟ್ಸ್, ಫಿಶ್, ಎಗ್ ಅಂಡ್ ವೀಟ್ ಅಂಡ್ ಪೆಟ್ಸ್ ಇರತ್ತಲ್ಲ ಡಾಗ್ಸ್, ಕ್ಯಾಟ್ಸ್, ಅವ್ರ ಹೇರ್ಗಳು, ಅದರಿಂದನೂ ತುಂಬಾ ಅಲರ್ಜಿ ಆಗ್ಬೋದು. ನೆಕ್ಸ್ಟ್ ಇಸ್ ಪೋಲನ್ಸ್. ನೀವು ಕೆಲವರು ನೋಡ್ಬೋದು ತುಂಬಾ ಗಿಡ ಇರೋ ಜಾಗಕ್ಕೆ ಹೋದ್ರೆ ಕೆಲವೊಂದ್ ಜನ ಶೀನಕ್ಕೆ ಶುರು ಮಾಡ್ತಾರೆ. ಸೊ ದಟ್ ಇಸ್ ಪೋಲನ್ ಅಲರ್ಜಿ. ಅದನ್ನ ಬಿಟ್ಟು ಮನೆಯಲ್ಲಿರೋ ಇನ್ಸೆಕ್ಟ್ ಬೈಟ್ಸ್, ಫಾರ್ ಎಕ್ಸಾಂಪಲ್, ಈಗ ಕೆಲವೊಂದು ಇನ್ಸೆಕ್ಟ್ ಕೆಲವೊಬ್ಬರಿಗೆ ಬೀ ಬೈಟ್ ಆಯ್ತು ಅಂದ್ರೆ ಜೇನು ಹುಳ ಕಚ್ಚಿದ್ರೆ ಸ್ವಲ್ಪನೇ ರಿಯಾಕ್ಷನ್ ಆಗೋದು ಸಹಜ, ಕೆಲವೊಬ್ಬರಿಗೆ ತುಂಬಾ ರಿಯಾಕ್ಷನ್ ಆಗುತ್ತೆ. ಸೊ ದಟ್ ಇಸ್ ಅ ಅಲರ್ಜಿ ಟು ಬೀ ಬೈಟ್ ಆರ್ ಎನಿ ಅದರ್ ಇನ್ಸೆಕ್ಟ್ ಬೈಟ್. ಸೊ ಆದ್ರೆ ಏನಂದ್ರೆ, ಎಲ್ಲಾ ಅಲರ್ಜನ್ ಸೇಮ್ ರೀತಿಯಲ್ಲಿ ರಿಯಾಕ್ಷನ್ ತೋರಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ಕೆಲವೊಬ್ಬರಿಗೆ ಕೆಲವೊಂದು ಫುಡ್ ತಿಂದ್ರೆ, ನೀವು ನೋಡ್ಬೋದು ಕೆಲವೊಂದು ಮಕ್ಕಳಿಗೆ ಅಥವಾ ಕೆಲವೊಬ್ರು ದೊಡ್ಡವ್ರಿಗೆ ಹಾಲು ಕುಡಿದ್ರೆ ಅಥವಾ ನಟ್ಸ್ ತಿಂದ್ರೆ ಮೈಯೆಲ್ಲಾ ರ್ಯಾಶಸ್ ಬರೋದು. ಕನ್ನಡದಲ್ಲಿ ಅಂದ್ರೆ ನಮ್ಮ ಸೈಡ್ ಎಲ್ಲ ನಾವು ಗಾದ್ರಿ ಹೇಳೋದು ಅಂತ ಹೇಳ್ತೀವಿ. ಅಥವಾ ಇರುವೆ ಕಚ್ಚಿದ್ರೆ ಮೈಯೆಲ್ಲ ಗಾದ್ರಿ ಹೇಳೋದು, ಊದ್ಕೊಂಡು ಬಿಡೋದು, ಅಥವಾ ಕೆಂಪದಾಗ್ಬಿಡೋದು, ಅಥವಾ ಫೀವರ್ ಬರೋದು, ತುಂಬಾ ಸೀವಿಯರ್ ಆದ್ರೆ ಉಸಿರಾಡಕ್ ಕಷ್ಟ ಆಗೋದು, ಸುಯಿ ಸುಯಿ ಸುಯಿ ಅಂತ ಎದೆಯಿಂದ ಆವಾಜ್ ಬರೋದು, ಈ ತರ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮ್ಯಾನಿಫೆಸ್ಟೇಷನ್ ಆಫ್ ಫುಡ್ ಅಲರ್ಜಿ. ಕೆಲವೊಬ್ರಿಗೆ ಫುಡ್ ಅಲರ್ಜಿಯಿಂದ ಡಯರಿಯನೂ ಆಗುತ್ತೆ, ಅಂದ್ರೆ ಲೂಸ್ ಮೋಷನು ಶುರು ಆಗುತ್ತೆ. ಆದ್ರೆ ನೀವು ನೋಡ್ಬೋದು ಪೋಲನ್ ಅಲರ್ಜಿ ಅಂದ್ರೆ ಡಸ್ಟ್ ಅಲರ್ಜಿ ಅಥವಾ ಪೋಲನ್ ಅಲರ್ಜಿಯಿಂದ ಕೆಲವೊಬ್ರಿಗೆ ರಿಪೀಟೆಡ್ ಆಗಿ ಶೀನ್ ಬರೋದು, ಅಥವಾ ಮೂಗಿನಲ್ಲಿ ಕಂಟಿನ್ಯೂಸ್ ಆಗಿ ನೆಗಡಿ ಬರೋದು, ಅಥವಾ ಕಣ್ಣು ಕೆಂಪಾಗೋದು, ಕಣ್ ತುಂಬಾ ಚುಚ್ಕೊಳ್ಳೋದು, ಈ ತರ ಆಗುತ್ತೆ.
1: ಕೇಳ್ತಾ ಇದ್ದೀರಿ ಅಲ್ವಾ ಡಾಕ್ಟರ್ ಅನುಷ್ ಅವರು, ಎಷ್ಟೊಂದು ವಿವರವಾಗಿ ನಮಗೆ ಹೇಳ್ತಾ ಇದ್ದಾರೆ ಅಲರ್ಜಿಯ ಸಾಧ್ಯತೆಗಳೇನು ಹೇಗೆ ಅಂತ. ಮತ್ತೊಂದಿಷ್ಟು ಅವರ ಮಾಹಿತಿ ಒಂದು ಹಾಡಿನ ನಂತರ ಎಫ್ ಎಂ ರೈನ್ಬೋದ ನವಿಲುಗರಿ ಕಾರ್ಯಕ್ರಮದಲ್ಲಿ.

0: ಆದ್ರೆ ನೀವು ನೋಡ್ಬೋದು ಕೆಲವೊಬ್ಬರಿಗೆ ಒಂದ್ ಸಣ್ಣ ಸೊಳ್ಳೆ ಕಚ್ಚಿದ್ರೆ ಇಡೀ ಬಾಡಿ ಉತ್ಕೊಳ್ಳೋದು, ಕೆಂಪಾಗೋದು, ಇಚ್ಚಿಂಗ್ ತುಂಬಾಗೋದು ಆಗತ್ತೆ. ಇದರ ಸಿವಿಯರ್ ವೇರಿಯೇಷನ್ ಅಂದ್ರೆ ಅಸ್ತಮಾ. ಓಕೆ, ಸೊ ಅಸ್ತಮಾದಲ್ಲಿ ಏನಾಗತ್ತೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಒನ್ ಟ್ರಿಗರ್ ಫ್ಯಾಕ್ಟರ್ ಇಂದ ಆ ಮಗುವಿಗೆ ಅಥವಾ ಆ ಮನುಷ್ಯನ್ಗೆ ಉಸಿರಾಡಕ್ಕೆ ಕಷ್ಟ ಆಗಿ ಎದೆಯೆಲ್ಲ ಟೈಟ್ ಆದಂಗಾಗತ್ತೆ, ಚೆಸ್ಟ್ ಟೈಟ್ನೆಸ್ ಅಂತ ಹೇಳ್ತಾರೆ, ಅಥವಾ ಉಸಿರಾಡಕ್ಕೆ ತೊಂದರೆ ಆಗತ್ತೆ. ಸೊ ದಟ್ ಇಸ್ ಒನ್ ಆಫ್ ದ ಸಿವಿಯರ್ ವೇರಿಯೇಷನ್ ಆಫ್ ಅಲರ್ಜಿ. ಸೊ ಅಲರ್ಜಿ ಮ್ಯಾನಿಫೆಸ್ಟೇಷನ್ಸ್ ಅಲ್ಲಿ ಮೈಲ್ಡ್ ಆಗೂ ಇರತ್ತೆ, ಅಂದ್ರೆ ಓನ್ಲಿ ರ್ಯಾಶಸ್ ಆಗೋದು ಅಥವಾ ನೆಗಡಿ ಆಗೋದು ಇರತ್ತೆ, ಅದರಲ್ಲಿ ಅದನ್ನ ಬಿಟ್ಟು ಸಿವಿಯರ್ ವೆರೈಟಿನೂ ಇರ್ಬೋದು. ಫಾರ್ ಎಕ್ಸಾಂಪಲ್
1: ಹೇಳ್ತಾ ಇದ್ರು, ಅಲರ್ಜಿ ಎಲ್ಲ ಅಲರ್ಜಿಗಳು ಕೂಡ ಒಂದೇ ಥರ ಇರೋದಿಲ್ಲ, ಕೆಲವು ತುಂಬ ಸಿವಿಯರ್ ಆಗಿರುತ್ತೆ, ಕೆಲವು ನಾರ್ಮಲ್ ಇರುತ್ತೆ, ಅದು ಕಂಡುಕೊಳ್ಳೋದು ನಮ್ಮ ಕೈಲಿರುತ್ತೆ ಅಂತ ಹುಬ್ಳಿಯಿಂದ ಮಾತಾಡಿದ ಡಾಕ್ಟರ್ ಅನುಷಾ ಅವರಿಗೆ ಧನ್ಯವಾದಗಳು. ಹಾಗೆ ಅವರೊಂದು ಹಾಡನ್ನು ಡೆಡಿಕೇಟ್ ಮಾಡಿ ಅಂತ ಕೇಳಿದ್ರು ನಮಗೆ. ಯಾರಿಗೆ ಅಂತ ನಾನು ಕೇಳಿದೆ, ಹಸ್ಬೆಂಡ್ ಸುಧೀಂದ್ರ ಅವರಿಗೆ ಅಂತ ಹೇಳಿದ್ರು. ಡಾಕ್ಟರ್ ಅನುಷಾ, ಈ ಹಾಡು ನಿಮಗೋಸ್ಕರ. ಇದು ಈ ಹೊತ್ತಿನ ನವಿಲುಗರಿ ಕಾರ್ಯಕ್ರಮ. ನಿಮ್ಮ ಇವತ್ತಿನ ಹೋಸ್ಟ್ ವಿಜಯಶ್ರೀ, ನಾನು ಬಾಯಿ ಹೇಳ್ತಾ ಇದ್ದೀನಿ. ಇದುವರೆಗೂ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದಂಥ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ನಮ್ಮ ನಿಮ್ಮ ಪ್ರೀತಿಯ ನವಿಲುಗರಿ ಕಾರ್ಯಕ್ರಮದಲ್ಲಿ.

0: ಡಾಕ್ಟರ್ ಅನುಷಾ ಅವರು ಅವರ ಮಾತುಗಳಲ್ಲಿ ಅಲರ್ಜಿ ಯಾಕೆ ಬರುತ್ತೆ, ಏನು ಎತ್ತ ಅನ್ನೋದನ್ನ ಹೇಳ್ತಾ ಇದ್ರು. ಮತ್ತೆ ಒಂದೆರಡು ನಿಮಿಷದ ವಿವರಣೆ ಅವರಿಂದ ನಿಮಗಾಗಿ ನವಿಲುಗರಿ ಕಾರ್ಯಕ್ರಮದಲ್ಲಿ.
1: ಇದರ ಇನ್ನೊಂದು ಬಿಟ್ಟು ಇದನ್ನ ಬಿಟ್ಟು ಇನ್ನೊಂದರ ವೇರಿಯೇಷನ್ ಅಂದ್ರೆ ಇನ್ಸೆಕ್ಟ್ ಬೈಟಾಲಜಿ. ಇನ್ಸೆಕ್ಟ್ ಬೈಟಾಲಜಿ ಅಂದ್ರೆ ನೀವು ನೋಡ್ಬೋದು, ನಾರ್ಮಲ್ ಆಗಿ ಯಾರಿಗಾದ್ರೂ ಸೊಳ್ಳೆ ಕಚ್ಚಿದ್ರೆ ಅಥವಾ ಬೀ ಕಚ್ಚಿದ್ರೆ ಆ ಏರಿಯಾದಲ್ಲಿ ಸ್ವಲ್ಪ ಊತ ಉಟ್ಕೊಂಡು ಅದಾದ್ಮೇಲೆ ಸ್ವಲ್ಪ ಕೆಂಪಾಗಿ ಇಚಿಂಗ್ ಆಗೋದು ಸಹಜ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. 1 ಗಂಟೆ ಆಗಿದೆ ಸಮಯ. ಇದು ಗುರುವಾರದ ಗುಡ್ ಟೈಮ್, ಮಧ್ಯಾಹ್ನದ ಹೊತ್ತು. ಈ ಕ್ಷಣ ಲಂಚ್ ಮಾಡುವಂತಹ ಹೊತ್ತಾಗಿದ್ರು. ಕೆಲವರು ಇನ್ನು ಪ್ರಿಪೇರ್ ಮಾಡ್ತಾ ಇರ್ತಾರೆ. ಅಂಥವರು ಕೆಲವೊಂದಿಷ್ಟು ರೆಸಿಪಿಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬಹುದು. ಸಾಮಾನ್ಯವಾಗಿ ನಾವೆಲ್ಲರೂ ರೊಟ್ಟಿ ಮಾಡುವಾಗ ಅದಕ್ಕೆ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಯೋಚನೆ ಮಾಡ್ತೀವಿ. ಅದಕ್ಕಾಗಿ ತೆಂಗಿನಕಾಯಿ ಕೂಡ ತುರಿದು ಬಿಡ್ತೀವಿ. ಆದರೆ ಇನ್ನೇನು ಮಿಕ್ಸಿಗೆ ಹಾಕಿ ರುಬ್ಬೇಕು ಅನ್ನೋಷ್ಟರಲ್ಲಿ ಪವರ್ ಹೋಗ್ಬಿಡತ್ತೆ. ಏನು ಮಾಡೋದು, ಒಳಕಲಿಲ್ಲ, ಬೆಂಗಳೂರಲ್ಲಿ ರುಬ್ಬೋಕ್ಕೂ ಕಷ್ಟ, ಅಷ್ಟು ಟೈಮ್ ಇಲ್ಲ ಅನ್ನೋರು ತುರಿದಿರೋ ತೆಂಗಿನಕಾಯಿನ ಹೇಗೆ ಬಳಸ್ಕೊಳ್ಬಹುದು, ರೊಟ್ಟಿಗೇನೆ ಅದನ್ನು ಹೇಗೆ ಬಳಸ್ಕೊಳ್ಬಹುದು, ನಿಮ್ಮಲ್ಲಿ ರೆಸಿಪಿಗಳಿದೆ ನಮ್ಮ ಜೊತೆ ಹಂಚ್ಕೊಳ್ಳಿ. ಕೇಳ್ತಾ ಇರೋ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ವಾಟ್ಸ್ಆಪ್ ಮಾಡಿ 9489901013. ಕರೆ ಮಾಡೋದಾದ್ರೆ 0800-888-1206. ತುರಿದಿರೋ ತೆಂಗಿನಕಾಯಿಯನ್ನು ಚಟ್ನಿ ಬದಲಿಗೆ ಹೇಗೆ ಅದನ್ನು ಬೇರೆ ತಿಂಡಿಯನ್ನಾಗಿ ಪರಿವರ್ತಿಸಬಹುದು, ನಿಮ್ಮ ರೆಸಿಪಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ.

ರೊಟ್ಟಿಗೆ ಚಟ್ನಿ ಮಾಡಬೇಕು ಅಂತ ತೆಂಗಿನಕಾಯಿ ತುರ್ದಿದ್ದೀವಿ, ಇನ್ನೇನು ಮಿಕ್ಸಿಗೆ ಹಾಕಿ ರುಬ್ಬಬೇಕು ಅನ್ನೋಷ್ಟು ಪವರ್ ಹೊರಟೋಯ್ತು. ರುಬ್ಬೋಕೆ ಒಳ್ಕಲಿಲ್ಲ, ಒಳ್ಕಲಿದ್ರು ರುಬ್ಬೋ ಮನಸ್ಸಿಲ್ಲ, ಟೈಮ್ ಇಲ್ಲ. ಆ ಟೈಮ್ನಲ್ಲಿ ನೀವು ಆ ತೆಂಗಿನಕಾಯಿಯನ್ನು ಹೇಗೆ ರೊಟ್ಟಿಗೆ ಬಳಸ್ಕೊಳ್ಬಹುದು? ಹಸಿ ಹಸಿಯಾಗಿ ಹಂಗೆ ತಿನ್ನೋಕ್ಕಾಗತ್ತಾ? ಖಂಡಿತ ಇಲ್ಲ ಅನ್ನೋರು ಬೇರೆ ಯಾವ ರೀತಿ ಅದನ್ನು ಬಳಸ್ಕೊಳ್ಬಹುದು? ಏನು ಮಾಡ್ತೀರಾ? ಪಲ್ಯ ಮಾಡ್ತೀರಾ? ಗೊಜ್ಜು ಮಾಡ್ತೀರಾ? ಏನು ಮಾಡ್ತೀರಾ? ನಮಗೆ ತಿಳಿಸಿಕೊಡಿ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮ್ರಬಿಲ್ಲು, ಕರಿಯಲಿ ಕೈ ರುಚಿ.

0: ಎಲ್ಲೋ ಎಲ್ಲ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇರಬೇಕು. ಇಲ್ಲೊಬ್ರು, ಇದು ಮಹಿಳೆಯರಿಗೆ ಮಾತ್ರ ಮೀಸಲ ಮೇಡಮ್ ಕಾರ್ಯಕ್ರಮ ಅಂತ ಕೇಳ್ತಾರೆ. ಹ್ಯಾ, ಅದು ಹೆಂಗ್ರೆ ಹೇಳೋಕ್ಕಾಗತ್ತೆ, ಎಲ್ಲರೂ ತಿಂತೀವಿ, ಮಹಿಳೆಯರು ಪುರುಷರು ಅಂದಲೇ ಅಡುಗೆ ಮಾಡೋಕ್ಕೆ ಮಾತ್ರ ಮಹಿಳೆಯರು ಯಾಕೆ ಮೀಸಲು, ಅವ್ರಿಗೆ ಮಾತ್ರ ಯಾಕೆ ಅಡುಗೆ ಮನೆ ಅನ್ನೋದು ಪ್ರಶ್ನೆ. ಮಹಿಳೆಯರು ಮಾತ್ರ ಅಡುಗೆ ಮಾಡಬೇಕು ಅಂತ ಏನಾದ್ರು ಇದೆಯಾ, ರೂಲ್ ಇದೆಯಾ, ಕಾನೂನು ಇದೆಯಾ? ನಾವು ಮಾಡ್ಕೊಂಬಿಡ್ತೀವಿ ಅಷ್ಟೇ ಈ ಪದ್ಧತಿಯನ್ನು. ಎಲ್ಲರೂ ಉತ್ತರಿಸಬಹುದು, ನಿಮಗೆ ಗೊತ್ತಿರೋ ರೆಸಿಪಿಗಳನ್ನ ಗಂಡ ಹೈಕ್ಳು ಕೂಡ ಹೇಳಬಹುದು. ಅಂಥ ಪ್ರಶ್ನೆ ಎಲ್ಲ ಕೇಳೋಕೆ ಹೋಗಬೇಡಿ, ನಿಮಗೆ ಗೊತ್ತಿದೆ ದಯವಿಟ್ಟು ನಮಗೆ ತಿಳಿಸ್ಕೊಡಿ. ತೆಂಗಿನಕಾಯಿ ಚಟ್ನಿ ಮಾಡಬೇಕು ಅಂತ ತೆಂಗಿನಕಾಯಿ ತುರಿದಿದ್ದೀವಿ, ರೊಟ್ಟಿ ರೆಡಿ ಇದೆ, ಆದರೆ ರುಬ್ಬೋಕೆ ಪವರ್ ಇಲ್ಲ, ಒಳಕಲ್ಲಿಲ್ಲ, ಇದ್ರ ಟೈಮ್ ಇಲ್ಲ ಅನ್ನೋರು, ಒಂದು ರೆಸಿಪಿ ಸಿಂಪಲಾಗಿ ತುರಿದಿರೋ ತೆಂಗಿನಕಾಯಿ ಈಗ ಹಾಗೆ ರೆಡಿ ಇಟ್ಕೊಳ್ಳಿ. ಸಣ್ಣ ಸಣ್ಣದಾಗಿ ಈರುಳ್ಳಿಯನ್ನು ಹೆಚ್ಕೊಳ್ಳಿ, ಸಣ್ಣ ಸಣ್ಣದಾಗಿ ಈರುಳ್ಳಿನ ಹೆಚ್ಕೊಳ್ಳಿ. ಖಾರಕ್ಕೆ ಮೆಣಸಿನಕಾಯಿಯನ್ನು ಕೂಡ ಹೆಚ್ಕೊಳ್ಳಿ. ಜೊತೆಗೆ ಒಗ್ಗರಣೆಗೆ ಸಾಸಿವೆ, ಎಣ್ಣೆ ಮತ್ತು ಹಸಿ ಕರಿಬೇವಿನ ಸೊಪ್ಪು. ತುಂಬ ಚೆನ್ನಾಗಿ ಟೇಸ್ಟ್ ಬರಬೇಕು ಮತ್ತು ಒಂದು ನೋಡೋಕ್ಕೆ ಲುಕ್ಕು ಚೆನ್ನಾಗಿರಬೇಕು ಅನ್ನೋದಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಡಿ. ಇದರ ಜೊತೆಗೆ ಕಡಲೆಬೇಳೆಯನ್ನು ರೆಡಿ ಮಾಡಿಟ್ಕೊಳ್ಳಿ. ಈಗ ಏನು ಮಾಡಬೇಕು ಅಂದರೆ, ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದು ಚಟಪಟ ಚಟಪಟ ಅಂತ ನಮ್ಮ ಥರ ಸಿಡಿದ್ರೆ, ಆಮೇಲೆ ಅದಕ್ಕೆ ಕಡಲೆಬೇಳೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ, ಕಡಲೆಬೇಳೆ ಬಣ್ಣ ಬದಲಾಗ್ತಾ ಇದ್ದಂಗೆ ನೀವು ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಮೆಣಸಿನಕಾಯಿನ ಹಾಕಿ ಫ್ರೈ ಮಾಡಿ, ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕಿ. ಸೊ ಅದೆಲ್ಲವೂ ಕೂಡ ವಾಸನೆ ಹೋಗಿದೆ, ಚೆನ್ನಾಗಿ ಬೆಂದಿದೆ ಅಂತ ಆದ ನಂತರ ತುಂಬ ಸಿಕ್ಕಾಪಟ್ಟೆ ಎಣ್ಣೆ ಹಾಕ್ಬಿಡಿ, ಆಮೇಲೆ ಎಣ್ಣೆಲ್ಲ ಮುಳುಗೋಗುತ್ತೆ ತೆಂಗಿನಕಾಯಿ. ಅದ ನಂತರ ಫ್ರೈ ಮಾಡಿದ ನಂತರ ತೆಂಗಿನಕಾಯಿಯನ್ನು ಹಾಕಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ ತೆಂಗಿನಕಾಯಿ ಫ್ರೈ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ, ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸಲಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಕಾರ್ಯಕ್ರಮ, 36.33 ಲಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ, ಮಹಿಳಾ ಸಬಲೀಕರಣಕ್ಕೆ ಒತ್ತು. ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಜನನಿ ಡಿಜಿಟಲ್ ವೇದಿಕೆ ಆರಂಭ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಂತೆ ರಾಜ್ಯಪಾಲರನ್ನು ಇಂದು ಮತ್ತೊಮ್ಮೆ ಭೇಟಿಯಾದ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ: ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಯೋತ್ಪಾದನೆ ಮತ್ತು ನಮ್ಮ ಸಾರ್ವಭೌಮತ್ವ ಹಾಗೂ ನಾಗರಿಕರ ಸುರಕ್ಷತೆಗೆ ಧಕ್ಕೆ ತರುವ ಎಲ್ಲಾ ಶಕ್ತಿಗಳ ವಿರುದ್ಧ ಭಾರತಕ್ಕಿರುವ ಅಚಲ ನಿರ್ಧಾರಕ್ಕೆ ಸಾಕ್ಷಿಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಪೂರ್ಣಗೊಂಡು ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಈ ಮಿಷನ್ನ ಅಸಾಧಾರಣ ಯಶಸ್ಸು ನಮ್ಮ ಸಶಸ್ತ್ರ ಪಡೆಗಳ ಸಾಟಿಯಿಲ್ಲದ ಶೌರ್ಯ ಮತ್ತು ದೃಢ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇಂದು ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸುತ್ತದೆ ಎಂದು ರಾಷ್ಟ್ರಪತಿ ಮುರ್ಮು ಹೇಳಿದ್ದಾರೆ. ಭಾರತದ ಶಾಂತಿ, ಏಕತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಭಯೋತ್ಪಾದಕ ಶಕ್ತಿಗಳು ಮತ್ತು ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ದೇಶಗಳಿಗೆ ಭಾರತವು ದಿಟ್ಟವಾಗಿ ಪ್ರತ್ಯುತ್ತರ ನೀಡಿದ ಐತಿಹಾಸಿಕ ಕ್ಷಣ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಪರೇಷನ್ ಸಿಂಧೂರನ್ನು ಬಣ್ಣಿಸಿದ್ದಾರೆ. ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಅದನ್ನು ಬೆಂಬಲಿಸುವ ವ್ಯವಸ್ಥೆಯನ್ನು ಧ್ವಂಸಗೊಳಿಸುವಲ್ಲಿ ದೇಶ ತನ್ನ ಸಂಕಲ್ಪದಲ್ಲಿ ಅಚಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಪೂರ್ಣಗೊಂಡು ಒಂದು ವರ್ಷವಾದ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಾಚರಣೆ

0: ಕಾರ್ಯಾಚರಣೆಯ ವೇಳೆ ಭಾರತೀಯ ಸಶಸ್ತ್ರ ಪಡೆಗಳು ಅಪೂರ್ವ ಧೈರ್ಯ, ನಿಖರತೆ ಮತ್ತು ದೃಢ ಸಂಕಲ್ಪವನ್ನು ಪ್ರದರ್ಶಿಸಿದ್ದವೆಂದು ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರ ಮೇಲೆ ದಾಳಿ ನಡೆಸಲು ಸಾಹಸ ಮಾಡಿದವರಿಗೆ ಭಾರತೀಯ ಪಡೆಗಳು ತಕ್ಕ ಪ್ರತಿಕ್ರಿಯೆ ನೀಡಿವೆ. ಸಶಸ್ತ್ರ ಪಡೆಗಳ ಶೌರ್ಯ ಮತ್ತು ತ್ಯಾಗಕ್ಕೆ ದೇಶದ ಸಮಸ್ತ ಜನತೆ ಗೌರವ ಸಲ್ಲಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ತಮ್ಮ ಸಂಸ್ಕೃತ ಸುಭಾಷಿತದಲ್ಲಿ ಪ್ರಧಾನಮಂತ್ರಿಯವರು ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಸಾಧಿಸಿದ ಅಸಾಧಾರಣ ವಿಜಯವು ದೇಶದ ಕೆಚ್ಚೆದೆಯ ಸೈನಿಕರ ಅದ್ಭುತ ಶೌರ್ಯ ಮತ್ತು ದೇಶಭಕ್ತಿಗೆ ಒಂದು ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದು ಹೇಳಿದರು. ಭಾರತೀಯ ಸೇನೆಯು ಇಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ವಿಶೇಷ ವಿಡಿಯೋವೊಂದನ್ನು ಹಂಚಿಕೊಂಡಿದೆ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಗೆ ಭಾರತ ನೀಡಿದ ಯೋಜಿತ ಮತ್ತು ನಿಖರವಾದ ಪ್ರತ್ಯುತ್ತರವನ್ನು ಈ ವಿಡಿಯೋ ಒಳಗೊಂಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಭಾರತೀಯ ಸೇನೆಯು ದೇಶದ ದೃಢವಾದ ಪ್ರತಿಕ್ರಿಯೆಯನ್ನು ಎತ್ತಿ ತೋರಿಸಿದೆ. ಅಷ್ಟೇ ಅಲ್ಲದೆ ದೇಶದ ಸಾರ್ವಭೌಮತ್ವ ಮತ್ತು ನಾಗರಿಕರನ್ನು ರಕ್ಷಿಸುವ ತನ್ನ ಬದ್ಧತೆಯನ್ನು ಸೇನೆಯು ಈ ಸಂದರ್ಭದಲ್ಲಿ ಪುನರುಚ್ಚರಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಭಾರತದ ಇತಿಹಾಸದಲ್ಲಿ ಒಂದು ಯುಗ ಪ್ರವರ್ತಕ ಮೈಲುಗಲ್ಲು ಎಂದು ಬಣ್ಣಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಇಂದು ಒಂದು ವರ್ಷವನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಗೌರವಿಸಲು ತಮ್ಮ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ ಚಿತ್ರವನ್ನು ಬದಲಾಯಿಸಿದ್ದಾರೆ. ನಮ್ಮ ಪಡೆಗಳಿಗೆ ಮತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅವರು ಸಾಧಿಸಿದ ಯಶಸ್ಸಿಗೆ ಗೌರವ ಸಲ್ಲಿಸುವ ಸೂಚಕವಾಗಿ ದೇಶದ ಎಲ್ಲಾ ನಾಗರಿಕರು ತಮ್ಮ ಸಾಮಾಜಿಕ ಜಾಲತಾಣಗಳ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿಕೊಳ್ಳುವಂತೆ ಅವರು ಕರೆ ನೀಡಿದ್ದಾರೆ. ಪ್ರಧಾನಮಂತ್ರಿಯವರ ಜೊತೆಗೆ ಅವರ ಸಂಪುಟ ಸಹೋದ್ಯೋಗಿಗಳು ಸಹ ತಮ್ಮ ಎಲ್ಲಾ ಸಾಮಾಜಿಕ ಜಾಲತಾಣ ಖಾತೆಗಳ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿದ್ದಾರೆ. ದೇಶಾದ್ಯಂತ ಜೀವನೋಪಾಯದ ಮಾರ್ಗಗಳನ್ನು ಸೃಷ್ಟಿಸುವಲ್ಲಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಕೊಡುಗೆ ನೀಡುವಲ್ಲಿ ಪ್ರಧಾನಮಂತ್ರಿಯವರ ಉದ್ಯೋಗ ಸೃಜನೆ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಎಂದು ಸರ್ಕಾರ ಇಂದು ತಿಳಿಸಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಈ ಪ್ರಮುಖ ಯೋಜನೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು ಜಾರಿಗೊಳಿಸುತ್ತಿದ್ದು, ದೇಶದಲ್ಲಿ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಜನೆಯನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಈ ಯೋಜನೆಯು ಅತ್ಯುತ್ತಮ ಪ್ರದರ್ಶನ ನೀಡಿದ್ದು, ಭಾರತದ ಸೂಕ್ಷ್ಮ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮರುಸ್ಥಾಪಿಸಿದೆ ಎಂದು ಅಧಿಕೃತ ಹೇಳಿಕೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಜನನಿ ಎಂಬ ಮಹತ್ವದ ಉಪಕ್ರಮವನ್ನು ಪ್ರಾರಂಭಿಸಿದೆ. ಜನನಿ ಎಂಬುದು ಮಹಿಳೆಯರ ಸಂತಾನೋತ್ಪತ್ತಿ ಸಮಯದಲ್ಲಿ ಅವರ ಆರೋಗ್ಯ ದಾಖಲೆಗಳನ್ನು ಸಮಗ್ರವಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ಡಿಜಿಟಲ್ ರೂಪದಲ್ಲಿ ನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಒಂದು ಡಿಜಿಟಲ್ ವೇದಿಕೆಯಾಗಿದೆ. ಸಚಿವಾಲಯವು ನೀಡಿರುವ ಮಾಹಿತಿಯ ಪ್ರಕಾರ ಈವರೆಗೆ 1.34 ಕೋಟಿ ಫಲಾನುಭವಿಗಳು ಈ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಗರ್ಭಪೂರ್ವ ಆರೈಕೆ, ಹೆರಿಗೆ, ಹೆರಿಗೆಯ ನಂತರದ ಆರೈಕೆ, ನವಜಾತ ಶಿಶುವಿನ ಆರೈಕೆ, ಮನೆ ಆಧಾರಿತ ಶಿಶು ಮತ್ತು ಸಣ್ಣ ಮಕ್ಕಳ ಆರೈಕೆ ಹಾಗೂ ಕುಟುಂಬ ಯೋಜನೆಯನ್ನು ಒಳಗೊಂಡಂತೆ ತಾಯಿ ಮತ್ತು ಮಗುವಿನ ಆರೋಗ್ಯ ಸೇವೆಗಳನ್ನು ಸುಗಮವಾಗಿ ಪತ್ತೆ ಹಚ್ಚುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಕುರಿತು ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿದ್ದು, ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರು ಇಂದು ಲೋಕಭವನ್ನಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಎರಡನೇ ಬಾರಿಗೆ ಭೇಟಿ ಮಾಡಿದರು. ರಾಜ್ಯಪಾಲರೇ ಅವರನ್ನು ಮಾತುಕತೆಗೆ ಕರೆದಿದ್ದರು ಎಂದು ಹೇಳಲಾಗುತ್ತಿದೆ. ವಿಜಯ್ ಅವರು ನಿನ್ನೆಯೂ ಸಹ ರಾಜ್ಯಪಾಲರನ್ನು ಭೇಟಿ ಮಾಡಿ ತಮ್ಮ ಪಕ್ಷದ ಶಾಸಕರ ಪಟ್ಟಿ ಮತ್ತು ಕಾಂಗ್ರೆಸ್ ನೀಡಿದ ಬೆಂಬಲ ಪತ್ರವನ್ನು ಸಲ್ಲಿಸಿದ್ದರು. ಸದ್ಯದ ಪರಿಸ್ಥಿತಿಯಲ್ಲಿ ಬಹುಮತ ಸಾಬೀತುಪಡಿಸಲು ಅವರಿಗೆ

ಇನ್ನೂ ಹೆಚ್ಚಿನ ಬೆಂಬಲದ ಅಗತ್ಯವಿದೆ. ಈ ನಡುವೆ ವಿಸಿಕೆ ನಾಯಕ ತಿರುಮಾವಳವನ್ ಅವರು ಇಂದು ನಡೆಯಲಿರುವ ತಮ್ಮ ಶಾಸಕಾಂಗ ಪಕ್ಷದ ಸಭೆಯ ನಂತರ ವಿಜಯ್ ಅವರಿಗೆ ಬೆಂಬಲ ನೀಡುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಸಿಕೆ ಪಕ್ಷವು ಇಬ್ಬರು ಶಾಸಕರನ್ನು ಹೊಂದಿದೆ. ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ಇಂದು ತಮ್ಮ ಒಂದು ದಿನದ ಮುಂಬೈ ಭೇಟಿಯ ಸಂದರ್ಭದಲ್ಲಿ ರಾಷ್ಟೀಯ ಷೇರು ಮಾರುಕಟ್ಟೆಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಲ್ಯಾಮ್ ಅವರು ಭಾರತದ ಷೇರು ಮಾರುಕಟ್ಟೆಯ ಬಲವನ್ನು ಶ್ಲಾಘಿಸಿದರು. ಇಂದು ಸಂಜೆ ಅಧ್ಯಕ್ಷ ಟೋಲಾಮ್ ಅವರು ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಬಳಿಕ ಉಭಯ ನಾಯಕರು ಬಿಸಿನೆಸ್ ಫೋರಂನಲ್ಲಿ ಭಾಗವಹಿಸಲಿದ್ದು ಅಲ್ಲಿ ವಿಯೆಟ್ನಾಂ ಅಧ್ಯಕ್ಷರು ಭಾಷಣ ಮಾಡಲಿದ್ದಾರೆ. ಹೊಸ ಕಾರ್ಮಿಕ ಸಂಹಿತೆಗಳ ಅಡಿಯಲ್ಲಿ 40 ವರ್ಷ ದಾಟಿದ ಕಾರ್ಮಿಕರಿಗಾಗಿ ರಾಷ್ಟವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಯೋಜನೆಯನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಉದ್ಘಾಟಿಸಿದರು. ನವದೆಹಲಿಯ ಇಎಸ್ಐಸಿ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ನಾಯಕತ್ವದಲ್ಲಿ ದೇಶದ ಕಾರ್ಯಪಡೆಗೆ ಸಿಗುತ್ತಿರುವ ಗೌರವ ಮತ್ತು ಸಾಮಾಜಿಕ ಭದ್ರತೆ ಹೆಚ್ಚಾಗಿದೆ ಎಂದು ತಿಳಿಸಿದರು. ಕಳೆದ 12 ವರ್ಷಗಳಲ್ಲಿ ಸರ್ಕಾರದ ವಿವಿಧ ಪ್ರಯತ್ನಗಳಿಂದಾಗಿ ನಿರುದ್ಯೋಗ ದರವು ಶೇಕಡಾ 3.2ಕ್ಕೆ ಇಳಿಕೆಯಾಗಿದೆ ಎಂದು ಅವರು ಉಲ್ಲೇಖಿಸಿದರು. ದಶಕದ ಹಿಂದೆ 30 ಕೋಟಿ ಇದ್ದ ಸಾಮಾಜಿಕ ಭದ್ರತಾ ಯೋಜನೆಗಳ ವ್ಯಾಪ್ತಿಯು ಈಗ 94 ಕೋಟಿಗೆ ತಲುಪಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇದೇ ಅವಧಿಯಲ್ಲಿ ಇಎಸ್ಐಸಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆಯು 7 ಕೋಟಿಯಿಂದ 15 ಕೋಟಿಗೆ ಏರಿಕೆಯಾಗಿದ್ದು, ಇದು ಕಾರ್ಮಿಕರಿಗೆ ತುರ್ತು ವೈದ್ಯಕೀಯ ನೆರವು, ಮಾತೃತ್ವ ಸೌಲಭ್ಯ ಮತ್ತು ಉದ್ಯೋಗ ನಷ್ಟದ ಸಮಯದಲ್ಲಿ ಆರ್ಥಿಕ ಸಹಾಯವನ್ನು ನೀಡುತ್ತಿದೆ ಎಂದು ಅವರು ವಿವರಿಸಿದರು. ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಲಖನೌ ಸೂಪರ್ ಜೈಂಟ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ 1 ವರ್ಷ. ಇಡೀ ದೇಶವು ನಮ್ಮ ಸೈನಿಕರ ಅದಮ್ಯ ಶೌರ್ಯ, ಬಲಿದಾನ ಮತ್ತು ವೃತ್ತಿಪರತೆಗೆ ನಮನ ಸಲ್ಲಿಸಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಕಾರ್ಯಕ್ರಮ, 36.33 ಲಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ, ಮಹಿಳಾ ಸಬಲೀಕರಣಕ್ಕೆ ಒತ್ತು. ದೇಶದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯ ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಜನನಿ ಡಿಜಿಟಲ್ ವೇದಿಕೆ ಆರಂಭ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಂತೆ ರಾಜ್ಯಪಾಲರನ್ನು ಇಂದು ಮತ್ತೊಮ್ಮೆ ಭೇಟಿಯಾದ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಚಂದ್ರಮಂಡಲಕಂತೆ ನೂರಾರು ಚೂರುಗಳು ಸತ್ಯಚಂದ್ರನವು. ಚೂರುಗಳು ಹದಿನಾರು ಚಂದ್ರಮಂಡಲಕಂತೆ ನೂರಾರು ಚೂರುಗಳು ಸತ್ಯಚಂದ್ರನವು. ಸೇರಿಸುತ್ತ ಲವುಗಳನ್ನು ಬಗೆಯರಿತು ಬೆಳೆಸುತ್ತಿರೆ ಸಾರರುತ ಪೂರ್ಣಿಮೆಯೋ ಮಂಕುತಿಮ್ಮ. ಸೇರಿಸುತ್ತ ಲವುಗಳನ್ನು ಬಗೆಯರಿತು ಬೆಳೆಸುತ್ತಿರೆ ಸಾರರುತ ಪೂರ್ಣಿಮೆಯೋ ಮಂಕುತಿಮ್ಮ.

ಚಂದ್ರನಿಗೆ ಷೋಡಶ ಕಲಾಪೂರ್ಣನೆನ್ನುತ್ತಾರೆ. ಮನವ ಶೋಧಿಸಬೇಕು ನಿತ್ಯ, ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ. ಮನವ ಶೋಧಿಸಬೇಕು ನಿತ್ಯ, ಧರ್ಮ ಅಧರ್ಮ ವಿಂಗಡಿಸಿ, ಅಧರ್ಮದ ನರಗಳ ಬೇರ ಕತ್ತರಿಸಿ, ನಿರ್ಮಲಾಚಾರ ದೀಚರಿಸಿ, ಪರಬೊಮ್ಮ ಮೂರ್ತಿ ಪಾದ ಕಮಲವ ಭಜಿಸಿ ಎಂಬ ದಾಸರ ಪದದಂತೆ DVG ಅವರು ದೈವನಿಷ್ಠೆಯ ಲಕ್ಷಣ ಹೇಳುತ್ತಾರೆ. ಪ್ರತಿ ದಿವಸ ಆತ್ಮಪರೀಕ್ಷೆ, ಪ್ರತಿ ದಿವಸದ ಆತ್ಮಶೋಧನೆ, ಪ್ರತಿ ಕ್ಷಣದ ಧರ್ಮಚಿಂತನೆ, ಪ್ರತಿ ಕ್ಷಣದ ಲೋಕಹಿತ ಸೇವನೆ, ಇವನ್ನು ಬೆಳೆಸಿಕೊಂಡರೆ ದೈವಾನುಗ್ರಹವು ತಾನಾಗಿ ಒದಗಿ ಬಂದು ಸತ್ಯ ದರ್ಶನವಾಗುತ್ತದೆ. ಶ್ರದ್ಧೆ ಇದ್ದರೆ ಗೆದ್ದೆ ಅನ್ನುವಂತೆ ಶ್ರದ್ಧೆ ಮುಖ್ಯ. ತಮಸೋ ಮಾಂ ಜ್ಯೋತಿರ್ಗಮಯ, ಅಸತೋ ಮಾಂ ಸದ್ಗಮಯ. ಪೂರ್ಣಚಂದ್ರನಾಗಲು, ಸತ್ಯದ ಹುಣ್ಣಿಮೆಯಾಗಲು ಕಾಲ ಬೇಕು. ಇಫ್ ಪೀಪಲ್ ಥ್ರೋ ಬ್ರಿಕ್ಸ್, ಯೂಸ್ ಇಟ್ ಫಾರ್ ಕನ್ಸ್ಟ್ರಕ್ಷನ್. ದೋಷಗಳನ್ನು ಗುಣವಾಗಿ ಪರಿವರ್ತಿಸಬೇಕು. ತಂದೆ ವರ್ತಮಾನ ಪತ್ರಿಕೆಯನ್ನು ಓದ್ತಾ ಇರ್ತಾನೆ, ಮಗ ಗಲಾಟೆ ಮಾಡ್ತಿರ್ತಾನೆ. ಅದಕ್ಕೆ ಏನಾದರೂ ಮಾಡಿ ಇವನ್ನ ಎಂಗೇಜ್ ಮಾಡಿಬಿಟ್ರೆ ನಾನು ಚೆನ್ನಾಗಿ ಓದಬಹುದು ಅಂತ ಅವರು ಯೋಚನೆ ಮಾಡಿ ಏನು ಮಾಡಿದರು ಅಂದರೆ, ಭೂಗೋಳದ ಚಿತ್ರಪಟವನ್ನು ಹರಿದು ಚೂರು ಚೂರು ಮಾಡಿ ಅವನ ಮಗನ ಕೈಯಲ್ಲಿ ಕೊಟ್ಟ. ಆ ಮಗ ಎಷ್ಟು ಯೋಚನೆ ಮಾಡಿ ಅದನ್ನು ಗ್ಲೋಬ್ ಸರಿ ಮಾಡಲಿಕ್ಕೆ ಹೋಗಲಿಲ್ಲ, ಅದನ್ನು ಹಿಂದ್ಗಡೆ ತಿರುಗಿಸಿದ. ಅಲ್ಲಿ ಮನುಷ್ಯನ ಚಿತ್ರವಿತ್ತು. ಆ ಮನುಷ್ಯನ ಅಂಗಾಂಗಗಳನ್ನು ಅವುಗಳನ್ನು ಸರಿಯಾಗಿ ಜೋಡಿಸಿದ ಹಾಗೆ ಕರೆಕ್ಟಾಗಿ ಹಿಂದಿನ ಚಿತ್ರ ಗ್ಲೋಬ್ ಸರಿಯಾಗಿ ಹೋಯಿತು. ಇವನೇನೋ ಪ್ಲ್ಯಾನ್ ಮಾಡಿದ್ದ, ಏನಾದರೂ ಮಾಡಿ ಇವನಿಗೆ ಒಂದು ಕೆಲಸ ಕೊಟ್ಬಿಟ್ರೆ ನಾನು ಆರಾಮಾಗಿ ಹೋಗ್ಬೋದು ಅಂಥೇಳಿ. ಹಾಗೆ ಬಗೆಯನ್ನು ಅರಿತು ನೀನು ಜೀವನ ನಡೆಸಿದಾಗ ನಿನ್ನ ಜೀವನವು ಸುಖಪೂರ್ಣವಾಗುತ್ತದೆ, ಆನಂದಮಯವಾಗುತ್ತದೆ.

ನೀಡು ದೂರಮತಿ ಮನಸುಗಳ ನಡುವೆ. ತಿಳಿವಿಗೊಳಿ ತೆನಿಸಿದುದು ನಡೆಯೊಳೆ ತಕ್ಕರಿದು ಕುಳಿಮೇಡು ದೂರಮತಿ ಮನಸುಗಳ ನಡುವೆ. ಒಳಗಿನ ಎಣ್ಣೆ ಬತ್ತಿಗಳೆರಡು ಮೊಡಬೆರೆಯ ಬೆಳಕು ಜೀವೋನ್ನತಿಗೆ ಮಂಕುತಿಮ್ಮ. ಒಳಗಿನ ಎಣ್ಣೆ ಬತ್ತಿಗಳೆರಡು ಮೊಡಬೆರೆಯ ಬೆಳಕು ಜೀವೋನ್ನತಿಗೆ ಮಂಕುತಿಮ್ಮ.

0: ಹೃದಯದ ಮಾತನ್ನು ಕೇಳಬೇಕು, ಅಂದರೆ ಅಂತರವಾಣಿಗೆ ಓಗೊಡಬೇಕು, ಅದನ್ನು ಅನುಸರಿಸಬೇಕು ಅಂತ ಡಿ ವಿ ಜಿಯವರು ಸೂಚಿಸುತ್ತಾರೆ. ಜೀವನದ ಉನ್ನತಿಯ ಶಿಖರವೇರಲು ಸಹಾಯವಾಗುತ್ತದೆ. ಹೃದಯದ ಮಾತಿಗೆ ಓಗೊಡದೆ ದುರ್ಯೋಧನ ಕೆಟ್ಟ. ಅವನೇ ಹೇಳುತ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವರ್ತಿ, ಜಾನಾಮಿ ಅಧರ್ಮ ಅಧರ್ಮಂ ನಚಮೇ ನಿವರ್ತಿ. ಧರ್ಮ ಗೊತ್ತಿದ್ದರೂ ಅನುಸರಿಸಲು ಆಗುತ್ತಿಲ್ಲ, ಅಧರ್ಮ ಗೊತ್ತಿದ್ದರೂ ಬಿಡಲು ಆಗುತ್ತಿಲ್ಲ. ಹಾಗೆ ಸಾಧನೆಯಂತೆ ಸಿದ್ಧಿ, ನಡೆ ನುಡಿಯಲ್ಲಿ ಒಂದಾದ ಮನೆಗೆ ನಾನು ಶರಣೆಂಬನುವಂಥ ಶರಣರ ನುಡಿಯಿದೆ. ನಮ್ಮ ಅಂತರಂಗದೊಳಗೆ ಎಣ್ಣೆ ಬತ್ತಿಗಳಂತಿರುವ ಬುದ್ಧಿ ಮತ್ತು ಮನಸ್ಸುಗಳನ್ನು ಒಂದುಗೂಡಿಸಲು ಪ್ರಯತ್ನಿಸಬೇಕು. ನುಡಿ ಮತ್ತು ನಡವಳಿಕೆ ಸೇರಬೇಕು. ವಜ್ರಕ್ಕೆ ಬಂಗಾರದ ಕಟ್ಟು ಕೂಡಿಸಿದಂತೆ ಆಗುತ್ತದೆ, ಹೊಳಪು ಬರುತ್ತದೆ. ಜೀವನ ಉಜ್ಜೀವನಗೊಳಿಸಲು ಟಾರ್ಚ್ ಬೆರರ್ ಆಗಿ ಬೆಳಕಿನಂತೆ ಸಹಾಯವಾಗುತ್ತದೆ. ಗುಂಡಿ ಮತ್ತು ದಿಬ್ಬಗಳೇ ಇರುವ ಅಂತರ ಬುದ್ಧಿಶಕ್ತಿ ಮತ್ತು ಮನಸ್ಸುಗಳ ನಡುವೆ ಇವೆ. ಅವುಗಳನ್ನು ಸಮೀಕರಣ ಮಾಡುವುದು ಹಿಂದೆ ತಿಳಿಸಿದ ಉಪಾಯಗಳಿಂದ ಮಾತ್ರ ಸಾಧ್ಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 1:30. ಇದು ಗುರುವಾರದ ಗುಡ್ ಟೈಮ್. ಮಧ್ಯಾಹ್ನದ ಹೊತ್ತು ಲಂಚ್ ಬಾಕ್ಸ್ ಕಾರ್ಯಕ್ರಮ ಆರಂಭ ಆಗ್ತಿದೆ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಲಂಚ್ ಬಾಕ್ಸ್ ಓಪನ್ ಮಾಡಿದ್ರೆ ಅಯ್ಯೋ ತಿನ್ನೋಕೆ ಅನ್ನ ಸಾಂಬಾರು ಅಷ್ಟೇ ಹಾಕಿದಾರಲ್ಲ, ಏನು ನೆಂಚ್ಕೊಳ್ಳೋಕ್ಕಿಲ್ವಾ, ಸೈಡ್ಗೇನು ಇಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ಈ ಹೊತ್ತಿನಲ್ಲಿ ಬಿಸಿ, ಅಪ್ಪ ಏನು ಸಖೆ, ಬೆವರು ಹರಿತಾ ಇದೆ, ದಾಹ ಆಗ್ತಾ ಇದೆ. ಸ್ವಲ್ಪ ರುಚಿಕರವಾದಂಥ ಹಣ್ಣುಗಳಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಒಳ್ಳೆ ಸೀಸನ್ ಇದು, ಮಾವಿನ ಸೀಸನ್ ಮತ್ತು ಹಲಸಿನ ಹಣ್ಣಿನ ಸೀಸನ್ನು. ಹಣ್ಣು ತೊಗೋಬೇಕು, ಏನು ಮಾಡೋದು, ಎಲ್ಲಿಗೆ ಹೋಗೋದು, ಎಲ್ಲಿ ಒಳ್ಳೆ ಹಣ್ಣು ಸಿಗುತ್ತೆ, ಕ್ವಾಲಿಟಿ ಇರ್ತಕ್ಕಂಥದ್ದು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಮೊನ್ನೆ ನಾವು ಕೂಡ ಹೀಗೆ ಹಣ್ಣು ತೊಗೊಂಡು ಬಂದೆ ರೀ, ಮಾವಿನ ಹಣ್ಣು. ನೋಡೋಕೆ ಮಾತ್ರ ಕೆಂಪಗೆ ಹಳದಿ ಕಲರ್ ಚೆನ್ನಾಗಿ ಹಣ್ಣಾಗಿದೆ ಅಂತ ಅನ್ನಿಸ್ತಿತ್ತು. ಮನೆಗೆ ತಂದು ಕಟ್ ಮಾಡಿ ನೋಡಿದ್ರೆ ಒಳಗಡೆ ಎಲ್ಲ ಗಟ್ಟಿ ಗಟ್ಟಿ ಗಟ್ಟಿ ಕಲ್ಲು ಥರ ಇತ್ತು. ಅಂದರೆ ಕಾಯಿಗೇನೆ ಕೆಮಿಕಲ್ಸ್ ಹಾಕಿ ಅದು ಹಣ್ಣಾಗೋ ರೀತಿ ಕಾಣೋ ರೀತಿ ಮಾಡಿಬಿಟ್ಟಿದ್ರು ಅಂತ ನಾನು ಅಂದ್ಕೊಂಡೆ. ಈ ರೀತಿ ಆಗದಂತೆ, ಕೊಟ್ಟ ಕಾಸಿಗೆ ಮೋಸ ಆಗದಂತೆ ರುಚಿಕರವಾದಂತಹ ತುಂಬ ಚೆನ್ನಾಗಿರುವ ಹಣ್ಣುಗಳನ್ನು ನಾವು ಕೊಂಡ್ಕೊಳ್ಬೇಕು. ಎಲ್ಲಿ ಸಿಗತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನಮ್ಮ ಬೆಂಗಳೂರಿನಲ್ಲಿ ಮಾವು ಹಲಸಿನ ಮೇಳ ಆರಂಭ ಆಗ್ತಾ ಇದೆ. ನಾಳೆಯಿಂದ ರೈತರಿಂದ ನೇರವಾಗಿ ಗ್ರಾಹಕರು ಕೊಂಡ್ಕೋಬಹುದು. ಎಲ್ಲಿ, ಹೇಗೆ, ಯಾವಾಗ, ಇದೆಲ್ಲವನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು ಲಂಚ್ ಬಾಕ್ಸ್ ಕಾರ್ಯಕ್ರಮ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಲಂಚ್ ಬಾಕ್ಸ್ನಲ್ಲಿ ನಾವಿದ್ದೀವಿ. ಈಗಾಗಲೇ ನಿಮಗೆ ಮಾಹಿತಿನ ನೀಡಿದ್ವಿ, ನಾಳೆಯಿಂದ ನಮ್ಮ ಬೆಂಗಳೂರಿನಲ್ಲಿ ಮಾವು ಮತ್ತು ಹಲಸು ಮೇಳ ನಡೀತಾ ಇದೆ ಅಂತ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಕಬನ್ ಪಾರ್ಕ್ನ ಉಪನಿರ್ದೇಶಕರಾದ ಶ್ರೀಮತಿ ಕುಸುಮ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ನಾಳೆಯಿಂದ 9ನೇ ತಾರೀಕಲ್ವಾ?
2: ನಾಳೆ 8ನೇ ತಾರೀಕಿಂದ 17ನೇ ತಾರೀಕವರೆಗೂ,
1: 8ರಿಂದ 10 ದಿನಗಳ
2: ಕಾಲ
1: ಕಬ್ಬನ್ ಪಾರ್ಕ್ನಲ್ಲಿ ಮಾವು ಹಲಸು ಮೇಳ ನಡೀತಾ ಇದೆ. 8ನೇ ತಾರೀಕಿಂದ 17ನೇ ತಾರೀಕು ನಾಳೆಯಿಂದ ಆರಂಭ ಆಗುತ್ತೆ. ಇದರ ವಿಶೇಷ ಏನು ತಿಳಿಸ್ಕೊಡಿ ಮೇಡಮ್ ನಮ್ಮ ಕೇಳುಗರಿಗೆ.
2: ಹಾ, ಇಲ್ಲಿ ವಿಶೇಷ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ಡೈರೆಕ್ಟ್ ಆಗಿ ನಮ್ಮ ರೈತ ಬಾಂಧವರು ಏನು ಬೆಳೆದಿರ್ತಾರೆ ಆ ಹಣ್ಣುಗಳು, ಮತ್ತೆ ಏನು ಈ ಕಾರ್ಬೈಡ್ ಫ್ರೀ ಅಂತ ಹೇಳ್ಬೋದು,

0: ಆ ಹಣ್ಣನ್ನ ನಿಮ್ಗೆ ನೇರವಾಗಿ ರೈತರಿಂದ ನಿಮ್ಗೆ ಗ್ರಾಹಕರಿಗೆ ಸಿಗುತ್ತೆ. ಇಲ್ಲಿ ಯಾವುದೇ ಮಧ್ಯದಲ್ಲಿ ಮಿಡ್ಲ್ ಮ್ಯಾನ್ ಯಾರು ಇರೋದಿಲ್ಲ. ಜೊತೆಗೆ ನಿಮ್ಗೆ ನೈಸರ್ಗಿಕವಾಗಿ ಹಣ್ಣು ಮಾಡಿರುವಂತದ್ದು, ಜೊತೆಗೆ ಕಾರ್ಬೈಡ್ ಫ್ರೀ ಇರುವಂತ ಹಣ್ಣುಗಳು ಸಿಗುತ್ತೆ ಇಲ್ಲಿ. ಸೊ ಎಲ್ಲಾ ಗ್ರಾಹಕರಿಗೆ, ಯಾಕಂದ್ರೆ ಒಂದು ಉತ್ತಮವಾದ ಮಾವಿನ ಹಣ್ಣು ಸಿಗೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ ಗ್ರಾಹಕರು ಬಂದು ತಗೋಬಹುದು ಡೈರೆಕ್ಟ್ ಆಗಿ.
1: ಅಂದ್ರೆ ಯಾವುದೇ ಪೌಡರ್ ಹಾಕಿ ಕೆಮಿಕಲ್ ಹಾಕಿ ಹಣ್ಣು ಮಾಡಿರಲ್ಲ, ನ್ಯಾಚುರಲ್ ಆಗಿ ಹಣ್ಣಾಗಿರುವಂತವು ನಿಮ್ ಕೈಗೆ ಸಿಗುತ್ತೆ ರೈತರಿಂದ ನೇರವಾಗಿ ಅಂತ ಹೇಳ್ತಿದ್ದೀರಾ?
0: ಎಸ್ ಎಸ್ ಎಸ್. ನಿಮ್ಗೆಲ್ಲ ಗೊತ್ತಿರ್ಬೋದು ಈಗ ಕಾರ್ಬೈಡ್ ಹಾಕಿದ್ರೆ ಅದರದ್ದು ಏನು ಒಂದು ದುಷ್ಪರಿಣಾಮ ಏನಿರುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೋದು. ಎಸ್ಪೆಷಲಿ ಆರ್ಸೆನಿಕ್ ರಿಲೀಸ್ ಆಗಿ ಅದರಿಂದ ಸಾಕಷ್ಟು ಒಂದು ಅಲರ್ಜೀಸ್ ಸಹ ನಿಮ್ಗೆ ಬರುತ್ತೆ. ಅದನ್ನೆಲ್ಲ ನೀವು ಇಲ್ಲಿ ಅವಾಯ್ಡ್ ಮಾಡಬಹುದು. ಪ್ಲಸ್ ಟೇಸ್ಟ್ ಕೂಡ ನೀವು ವೇರಿ ಆಗುತ್ತೆ. ನೀವು ಆ ತಾಜಾ ಹಣ್ಣು ತಿಂದಾಗ ನಿಮ್ಗೆ ಏನ್ ಸಿಗುತ್ತಲ್ಲ ಆ ಟೇಸ್ಟ್ ನಿಮ್ಗೆ ಕಾರ್ಬೈಡ್ ಇಂದ ಅಥವಾ ಬೇರೆ ಕೆಮಿಕಲ್ಸ್ ಬಳಸಿ ಹಣ್ಣು ಮಾಡೋದ್ರಿಂದ ಸಿಗೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಒಂದು ಮಾವಿನ ಕರೆಕ್ಟ್ ಆದ ಟೇಸ್ಟ್ ತಿನ್ಬೇಕು ಅಂದ್ರೆ ನೀವು ಇಲ್ಲಿ ಬನ್ನಿ ತಗೊಳ್ಳಿ.
1: ಕಬ್ಬನ್ ಪಾರ್ಕ್ ಅಂದ್ರೆ ಅದೇನ್ ಚಿಕ್ಕ ಜಾಗ ಅಂತಲ್ಲ, ತುಂಬಾ ದೊಡ್ಡ ವಿಸ್ತಾರವಾದಂತಹ ಜಾಗ. ಪರ್ಟಿಕ್ಯುಲರ್ಲಿ ಯಾವ ಜಾಗದಲ್ಲಿ ಮಾವು ಹಲಸು ಮೇಳ ನಡೆಯುತ್ತೆ ಅಂತ?
0: ಇಲ್ಲಿ ಈ ಕಬ್ಬನ್ ಪಾರ್ಕ್ ಅಲ್ಲಿ ನಮ್ಮ ಬ್ಯಾಂಡ್ ಸ್ಟ್ಯಾಂಡ್ ಇದೆ. ಬ್ಯಾಂಡ್ ಸ್ಟ್ಯಾಂಡ್ ಇಂದ ಬಾಲ್ ಭವನ್ ಹೋಗೋ ಒಂದು ಗೇಟ್ಗೆ, ಆ ಗೇಟ್ ಅಲ್ಲಿವರೆಗೂ ಒಂದು ಸುಮಾರು ಒಂದು 70 ಮಳಿಗೆನ ನಾವು ಹಾಕಿದೀವಿ. ಒಂದು 65 ಹೆಚ್ಚು ರೈತರು ಬಂದು ಅಲ್ಲಿ ಮಾರಾಟ ಮಾಡ್ತಾರೆ. ನಿಮ್ಗೆ ಇಲ್ಲಿ ಮುಖ್ಯವಾಗಿ ರಸ್ಪುರಿ, ಬಾದಾಮಿ, ಕೇಸರ, ಸಿಂಧೂರ, ಆಮೇಲೆ ಒಂದು ಕರಿ ಇಷಾದ್, ಮತ್ತೆ ಬೇನಿಶಾನ, ಈ ತರದ್ದು ಮಾವಿನ ತಳಿಗಳು ನಿಮ್ಗೆ ಸಿಗುತ್ತೆ. ಮತ್ತೆ ಒಂದು ಚಾಲ್ತಿ ಅಂತ ಒಂದು ಲೋಕಲ್ ವೆರೈಟಿನೂ, ನಾರ್ ಬರುವಂತದ್ ವೆರೈಟಿನೂ ಸಹ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಮಲ್ಲಿಕಾ ಇದೆ, ಸಿಂಧೂರ ಇದೆ, ಈ ತರದ್ದು ಮಾವಿನ ಇದಿದೆ. ಅದ್ರ ಜೊತೆಗೆ ಹಲಸುನು ಕೂಡ ನಿಮ್ಗೆ ಸಿಗುತ್ತೆ. ರುದ್ರಾಕ್ಷಿ ಇರ್ಬೋದು, ಶಿವರಾತ್ರಿ, ಏಕಾದಶಿ, ಈ ತರದ ವೆರೈಟೀಸ್ ಇದೆ. ಸ್ಮಾಲ್ ಸ್ಮಾಲ್ ರುದ್ರಾಕ್ಷಿ ಬಹಳ ಒಂದು ಸಣ್ಣ ಹಣ್ಣು ಬರುತ್ತೆ. ಈ ತರದನ್ನೆಲ್ಲ ನೀವು ರೈತರಿಂದ ನೀವು ನೇರವಾಗಿ ಪಡಿಬಹುದು.
1: ಓಕೆ, ಈಗ ಒಂದು ಹಾಡ್ ಪ್ರಸಾರ ಮಾಡ್ತೀವಿ ಮೇಡಮ್. ಮತ್ತಷ್ಟು ಮಾಹಿತಿನ ಮತ್ತೆ ನಿಮ್ ಜೊತೆ ನಾನು ಕಾಲ್ ಕಲೆಕ್ಟ್ ಮಾಡಿ ಪಡ್ಕೊಳ್ತೀನಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು.
0: ಥ್ಯಾಂಕ್ ಯು.

0: do non stop Sanjay. Non stop Sanjay. Non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಶ್ರೋತೃಗಳೇ, ಆಕಾಶವಾಣಿಗೆ 90 ವರ್ಷಗಳ ಸಂಭ್ರಮ. ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರದಿಂದ ಪ್ರತಿ ಗುರುವಾರದಂದು ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಕೇಳುಗರೊಂದಿಗೆ ಸಂದರ್ಶನಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮುಖ್ಯವಾಹಿನಿಯಲ್ಲಿ ಬೆಳಗ್ಗೆ 8:35, ರೈನ್ಬೋದಲ್ಲಿ ಮಧ್ಯಾಹ್ನ 2:45, ಇನ್ನು ವಿವಿಧ ಭಾರತಿಯಲ್ಲಿ ಸಂಜೆ 7:07 ಪ್ರಸಾರವಾಗ್ತಾ ಇದೆ. ತಪ್ಪದೇ ಕೇಳಿ ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮ ಕಾರ್ಯಕ್ರಮ ಸರಣಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾವನಬಿಲ್ಲು. ಲಂಚ್ ಬಾಕ್ಸ್ ನಲ್ಲಿ ನಮ್ಮ ಜೊತೆ ಇದ್ರು ಕಬನ್ ಪಾರ್ಕ್ ನ ಉಪನಿರ್ದೇಶಕರಾದ ಶ್ರೀಮತಿ ಕುಸುಮ ಅವರು. ಮೇಡಮ್, ಮಾತನ್ನ ಮುಂದುವರಿಸ್ತಾ ಮತ್ತಷ್ಟು ಮಾಹಿತಿನ ನಿಮ್ಮ ಜೊತೆ ಪಡ್ಕೊಳ್ತೀವಿ. ಎಲ್ಲಿ ನಡೆಯುತ್ತೆ ಜಾಗ ಹೇಳಿದ್ರಿ, ಹೇಗೆ ಇದು ಗ್ರಾಹಕರಿಗೆ ಅನುಕೂಲಕರವಾಗಿದೆ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಈ ಮಾವಿನ ಸೀಸನ್, ಹಲಸಿನ ಸೀಸನ್ ಬಂದ ತಕ್ಷಣ ಲಾಲ್ಬಾಗ್ ನಲ್ಲಿ ಮಾವು ಹಲಸು ಮೇಳನ ನಾವು ಕೇಳ್ತಾ ಇದ್ವಿ. ಇದೇನು ಈ ಬಾರಿ ಫಸ್ಟ್ ಟೈಮ್ ಏನಾದ್ರು ಕಬನ್ ಪಾರ್ಕ್ ಅಲ್ಲಿ ಆಯೋಜನೆ ಮಾಡಿದಿರಾ, ಹೇಗೆ ಅಂತ?
2: ಹೌದು ಹೌದು, ಫಸ್ಟ್ ಮೊದಲನೇ ಬಾರಿಗೆ ಇದು ನಾವು ಕಬನ್ ಪಾರ್ಕ್ ಅಲ್ಲಿ ಆಯೋಜನೆ ಮಾಡಿರುವಂತದ್ದು. ಮ್ಯಾಂಗೋ ಬೋರ್ಡ್ ಇದರಿಂದ ಆಯೋಜನೆ ಆಗಿರುತ್ತದೆ. ಇಲ್ಲಿ ಮ್ಯಾಂಗೋ ಬೋರ್ಡ್ ಅಧ್ಯಕ್ಷರು ಮತ್ತು ನಮ್ಮ MD ಅವರಾದಂತ ವೇದಮೂರ್ತಿ ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಸೊ ಹಾಗಾಗಿ ಇಲ್ಲಿ ಏನಂದ್ರೆ, ಮುಖ್ಯವಾಗಿ ಈ ಕಬನ್ ಪಾರ್ಕ್ ಬರುವಂತ ಗ್ರಾಹಕರೇ ಬೇರೆ, ಲಾಲ್ಬಾಗಿ ಬರುವಂತ ಗ್ರಾಹಕರು ಬೇರೆ. ಒಂದು ಎರಡನೇದು, ಇಲ್ಲಿ ಮುಖ್ಯವಾಗಿ ಸ್ವಲ್ಪ ಬೇಗನೆ ಕೆಲವು ಜಿಲ್ಲೆಗಳಲ್ಲಿ ಹಣ್ಣುಗಳು ಬೇಗ ಬರುತ್ತೆ. ಎಸ್ಪೆಷಲಿ ರಾಮನಗರ ಅಲ್ಲಿ, ಈಗ ನಮ್ಗೆ ಕೋಲಾರ, ಶ್ರೀನಿವಾಸಪುರ ಇದೆಲ್ಲ ತಗೊಂಡ್ರೆ ರಾಮನಗರದಲ್ಲಿ ಬೇಗ ಬರುತ್ತೆ ಹಣ್ಣು. ಏಪ್ರಿಲ್ ಎಂಡ್ ಇಂದಾನೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ಲಿ ಹಣ್ಣು ಬರ್ಲಿಕ್ಕೆ. ಸೊ ಅವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಲಾಲ್ಬಾಗ್ ಅಲ್ಲಿ ಯಾವಾಗ್ಲೂ ನಾವು ಮೇ ಎಂಡ್ ಅಲ್ಲಿ ಇರ್ತೀವಿ, ಮೇ ಎಂಡ್ ಇಂದ ಜೂನ್ ವರೆಗೂ ಇರುತ್ತೆ. ಸೊ ಇಲ್ಲಿ ಅನುಕೂಲ ಆಗ್ಲಿ, ರೈತರು ಬೆಳೆದ

0: ಬೆಳೆದಂತ ಮಾವು ಬೆಳೆದಂತ ರೈತರಿಗೆ ಅನುಕೂಲ ಆಗ್ಬೇಕು ಒಂದು, ಪ್ಲಸ್ ಗ್ರಾಹಕರಿಗೂ ಒಂದು ಒಳ್ಳೆ ಸಿಗ್ಬೇಕು ಅಂತೇಳಿ ಅದೊಂದು ಪಾಯಿಂಟ್. ಇನ್ನೊಂದು ಕಬ್ಬನ್ ಪಾರ್ಕ್ ಅಲ್ಲಿ ನಾವು ಮುಖ್ಯವಾಗಿ ಆಯೋಜನೆ ಮಾಡಿರೋದ್ರ ಕಾರಣ ಅಂದ್ರೆ ಇಲ್ಲಿ ಸಾಕಷ್ಟು ಸುತ್ತಲೂ ವಿಧಾನಸೌಧ ಸುತ್ತಲೂ ಮತ್ತೆ ಎಂಎಸ್ ಬಿಲ್ಡಿಂಗ್ ಅಲ್ಲಿ ಸಾಕಷ್ಟು ಗವರ್ಮೆಂಟ್ ಆಫೀಸಸ್ ಇದೆ, ಮತ್ತೆ ಇಲ್ಲಿ ಐಟಿ ಫೀಲ್ಡ್ ಅವರು ತುಂಬಾ ಸುತ್ತಮುತ್ತಲು ಇದ್ದಾರೆ. ಸೊ ಕಬ್ಬನ್ ಪಾರ್ಕಿಗೆ ಬಂದು ಅವರಿಗೆ ತೆಗೆದುಕೊಳ್ಳಿಕ್ಕೆ ಬಹಳ ಈಸಿ ಆಗುತ್ತೆ. ಇನ್ನೊಂದು ಅನುಕೂಲ ಆಗುತ್ತೆ ಅಂದ್ರೆ ತುಂಬಾ ಜನ ಕಬ್ಬನ್ ಪಾರ್ಕ್ ಅಲ್ಲಿ ಪಾಸ್ ಆಗಿ ಹೋಗ್ತಾ ಇರ್ತಾರೆ, ಅಂತವ್ರಿಗೂ ಸಹ ಇದು ಬಂದು ಅವರು ಇಲ್ಲಿ ಪರ್ಚೇಸ್ ಮಾಡಿ ಯೂಸ್ ಮಾಡಬಹುದು. ಅದೊಂದು ಮೈಂಡ್ ಅಲ್ಲಿ ಇಟ್ಕೊಂಡು ಕಬ್ಬನ್ ಪಾರ್ಕ್ ಅಲ್ಲಿ ಮೊದಲನೇ ಬಾರಿಗೆ ಇದು ಮಾಡ್ತಾ ಇದೀವಿ.
1: ರಾಮನಗರ ಸೇರಿದಂತೆ ಬೇರೆ ಜಿಲ್ಲೆಯ ಗ್ರಾಹಕರು,
0: ರಾಮನಗರ, ಮಂಡ್ಯ ಮತ್ತು ತುಮಕೂರು ಜಿಲ್ಲೆ ಗ್ರಾಹಕರಿಗೆ ಮಾತ್ರ ಇಲ್ಲಿ ಅವಕಾಶ ಕೊಟ್ಟಿರೋದು ಈ ಸರಿ, ಯಾಕಂದ್ರೆ ಅವ್ರದ್ ಮಾತ್ರ ಬೇಗ ಬರುತ್ತೆ. ಇವ್ರು ಶ್ರೀನಿವಾಸಪುರ ಮತ್ತೆ ನಮ್ಮ ಕೋಲಾರ ತಾಲೂಕಾ ಅವರೆಲ್ಲ ಚಿಕ್ಕಬಳ್ಳಾಪುರ ಇದೆಲ್ಲ ಏನಾಗುತ್ತೆ, ನಮ್ದು ಮೇ ಎಂಡ್ ಅಷ್ಟೊತ್ತಿಗೆ ಅಂದ್ರೆ ಮೇ 15th ನಂತರ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಫಸಲು. ಸೊ ಹಾಗಾಗಿ ನಾವು ಈ ಭಾಗದ ರೈತರಿಗೆ ನಾವು ಅನುಕೂಲ ಮಾಡಿಕೊಟ್ಟಿದೀವಿ.
1: ಮಾವು ಹಲಸಿನ ಮೇಳಕ್ಕೆ ಬರ್ಬೇಕಂದ್ರೆ ಏನ್ ಟಿಕೆಟ್ ತಗೊಂಡ್ ಬರ್ಬೇಕಾ, ಇಲ್ಲ ಗ್ರಾಹಕರು ನೇರವಾಗಿ ಮಳಿಗೆ ಹತ್ರ ಬಂದು ಕೊಂಡ್ಕೊಳ್ಬಹುದು?
0: ಇಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ತಮ್ಗೆಲ್ಲ ಗೊತ್ತಿದ್ದಾಗೆ ಇಲ್ಲಿ ಎಂಟ್ರಿ ಫೀ ಏನು ಇರೋದಿಲ್ಲ. ಸೊ ಹಾಗಾಗಿ ಅವರು ನೇರವಾಗಿ ಬರಬಹುದು. ಈಗ ಲಾಲ್ಬಾಗ್ ಅಲ್ಲಿ ನಮ್ ಗೇಟ್ ಎಂಟ್ರಿ ಫೀ ಇದೆ, ಅಲ್ಲಿ ಲಾಲ್ಬಾಗ್ ಅಲ್ಲಿ ಎಂಟ್ರಿ ಫೀ ತಗೊಳ್ಳೇಬೇಕಾಗುತ್ತೆ ಪಾರ್ಕ್ ಎಂಟ್ರಿ ಆಗ್ಬೇಕಂದ್ರೆ. ಇಲ್ಲಿ ಲಾಲ್ಬಾಗ್ ಫ್ರೀ ಇರೋದ್ರಿಂದ, ಫ್ರೀ ಎಂಟ್ರಿ ಇರೋದ್ರಿಂದ ಯಾವುದೇ ತರದ ಒಂದು ಎಂಟ್ರಿ ಫೀ ಇರೋದಿಲ್ಲ. ಜಸ್ಟ್ ನೇರವಾಗಿ ಬಂದು ಮಾವನ ಅವರು ಪರ್ಚೇಸ್ ಮಾಡಿ ತಗೊಂಡೋಗ್ಬಹುದು.
1: ಮಾವು ಮೇಳ ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ವಿಸಿಟ್ ಮಾಡಬಹುದು ಸರ್ ಗ್ರಾಹಕರು? ಮೇಡಮ್,
0: ನಾವು ಬೆಳಿಗ್ಗೆ, ಯಾಕಂದ್ರೆ ಇಲ್ಲಿ ತುಂಬಾ ಸಾಕಷ್ಟು ವಾಕರ್ಸ್ ಬೆಳಗಿನ ಜಾವದಲ್ಲೇ ಬರೋದ್ರಿಂದ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6:30 ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೀವಿ.
1: ಓಕೆ, ಅಂದ್ರೆ ಈಗ ಹೊರಗೆ ನಮ್ಗೆ ನೀವು ಹೇಳ್ತಿದ್ದೀವಿ ಕೆಮಿಕಲ್ಸ್ ಬಳಸಲ್ಲ, ಹಾಗಾಗಿ ನ್ಯಾಚುರಲ್ ಆಗಿ ಅದು ನೈಸರ್ಗಿಕವಾಗಿ ಹಣ್ಣಾಗಿರುತ್ತೆ ಅಂತ ಹೇಳಿ, ಇಷ್ಟೆಲ್ಲ ಅನುಕೂಲಗಳ ಜೊತೆಗೆ ಹೊರಗಡೆ ನಾವು ಮಾವು ತಗೋಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ, ಇಲ್ಲಿ ಸ್ವಲ್ಪ ನಮ್ಗೆ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟವಾದಂತಹ ಉತ್ತಮ ಗುಣಮಟ್ಟದ ಬೆಳೆಯನ್ನ ಅಥವಾ ನಾವು ಮಾವನ್ನ ಖರೀದಿಸಬಹುದು, ಹಲಸನ್ನ ಖರೀದಿಸಬಹುದು?
0: ಈಗ ರೈತರಿಗೆ ಸಾಕಷ್ಟು ತೊಂದರೆಗಳಿದೆ, ನಿಮ್ಗೆಲ್ಲ ಗೊತ್ತಿರಬಹುದು. ಒಂದು ಮಾವು ಬೆಳೆಸ್ಬೇಕಂದ್ರೆ ಎಷ್ಟು ಸರ್ಕಸ್ ಮಾಡ್ತಾರೆ, ಎಷ್ಟು ಅದಕ್ಕೆ ಆರೈಕೆ ಮಾಡ್ತಾರೆ. ಒಂದು ಏನಾದ್ರೂ ದೊಡ್ಡದಾಗಿ ಫೆಬ್ರವರಿ ಮಂತ್ ಅಲ್ಲಿ ಸರಿಯಾಗಿ ಮಳೆ ಬಂತು ಅಂದ್ರೆ ಆ ಮಾವನು ಕೂಡ ಬರೋದಿಲ್ಲ ಅವ್ರಿಗೆ ಬರೋಂತದ್ದು ಇಳುವರಿ. ಸೊ ರೈತರಿಗೆ ತುಂಬಾನೇ ಅನಾನುಕೂಲ ಇದೆ. ಸೊ ಅದಕ್ಕೆಲ್ಲ ನಾವು ಒಂದು ಒಳ್ಳೆ ಗುಣಮಟ್ಟದಿದೆ ಅಂದ್ರೆ ಇನ್ನು ಹೆಚ್ಚು ದುಡ್ಡು ಕೊಟ್ಟು ತಗೊಂಡೋಗ್ಬೇಕು ಗ್ರಾಹಕರು ಅಂತ ನಾನ್ ಬಯಸ್ತೀನಿ ಇಲ್ಲಿ. ಹೌದು, ಯಾಕಂದ್ರೆ ನೋಡಿ, ಒಳ್ಳೆ ಹಣ್ಣು ನಿಮ್ಗೆ ಸಿಗುತ್ತೆ ಅಂದಾಗ ರೈತರಿಗೆ ಇದು ಡೈರೆಕ್ಟ್ ರೈತರೇ ಬರ್ತಿರೋದು, ಇಲ್ಲಿ ಯಾರು ಬೇರೆ ಮಾರಾಟಗಾರರು ಮಿಡ್ಲ್ ಮ್ಯಾನ್ಸ್ ಯಾರು ಬರೋದಿಲ್ಲ ಇಲ್ಲಿ. ಸೊ ರೈತರಿಗೆ ಅನುಕೂಲ ಮಾಡ್ಬೇಕು. ಸೊ ಹಾಗಾಗಿ ಮತ್ತೆ ನಿಮ್ಗೆ ಒಳ್ಳೆ ಗುಣಮಟ್ಟದ ಹಣ್ಣು ಸಿಗುತ್ತೆ, ಹಾಗಾಗಿ ನಾನು ಅದನ್ನ ಹೇಳ್ತೀನಿ. ರೇಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ನಾವು ನಮ್ದು ಮಂಡಳಿಯಿಂದಾನೇ ಅದನ್ನ ಮಾವು ಮಂಡಳಿಯಿಂದ ರೇಟ್ ನ ಫಿಕ್ಸ್ ಮಾಡಿರ್ತೀವಿ. ಆ ತರದ ರೇಟ್ ಅಲ್ಲಿ ರೈತರು ಮಾರ್ಬೇಕು ಅಂತ ಹೇಳ್ತೀವಿ. ಬಟ್ ಅದು ಏನಂದ್ರೆ ಹೊರಗಡೆಗಿಂತ ಇಲ್ಲಿ ಕಮ್ಮಿ ಇರುತ್ತೆ ಅಂತ ನಾನ್ ಹೇಳೋದಿಲ್ಲ, ಯಾಕಂದ್ರೆ ಇಲ್ಲಿ ಆನ್ಪಾರ ಇರುತ್ತೆ ಹೆಚ್ಚು ಕಮ್ಮಿ. ಸೊ ಹಾಗಾಗಿ ನಿಮ್ಗೆ ಏನಪ್ಪ ಇಲ್ಲಿ ಅಂದ್ರೆ ಮುಖ್ಯವಾಗಿ ನಿಮ್ಗೆ ಒಂದು ಒಳ್ಳೆ ಗುಣಮಟ್ಟದ ಹಣ್ಣು ಸಿಗುತ್ತೆ, ಅದನ್ನ ನಾವು 100% ಖಾತ್ರಿಪಡಿಸ್ತೀವಿ.
1: ಓಕೆ, ಈಗ ಸಾಮಾನ್ಯವಾಗಿ ನಾವೆಲ್ಲರೂ ಗ್ರಾಹಕರು,
0: ನಿಮ್ಗೆ ಒಳ್ಳೆ ಗುಣಮಟ್ಟ ಸಿಕ್ಕಿದೆ ಅಂದಾಗ ನೀವು ಹೊರಗಡೆಗಿಂತ ಹೆಚ್ಚಿಗೆ ಬೆಲೆ ಕೊಡ್ಬೇಕು. ನಾನಂತೂ ನನ್ನ ಪರ್ಸನಲಿ ಬಂದಾಗ ನಾನು ಅದನ್ನ ಫೀಲ್ ಮಾಡ್ತೀನಿ, ಕೊಟ್ಟು ಬರ್ತೀನಿ. ಒಳ್ಳೆ ಕ್ವಾಲಿಟಿ ನನಗೆ ಸಿಕ್ತಿದೆ ಅಂದ್ರೆ ಹೆಚ್ಚು ಕೊಟ್ಟು ನಾನು ತಗೊಂಡ್ ಬರ್ತೀನಿ. ಆಮೇಲೆ ರೈತರಿಗೆ ಅದರಿಂದ ಅನುಕೂಲ ಆಗ್ತಿದೆ ಅಂದ್ರೆ ರೈತರ ಸಮುದಾಯಕ್ಕೆ ಅನುಕೂಲ ಆಗ್ಲಿ ಅಲ್ವಾ?
1: ಹೌದಲ್ವಾ? ಹೌದು ಮೇಡಮ್, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಸಾಮಾನ್ಯವಾಗಿ ನಾವ್ ಏನಾದ್ರು ಖರೀದಿ ಮಾಡುವಾಗ ಸ್ವಲ್ಪ ಕೊಸರು ಹಾಕಿ ಅಂತ ಹೇಳ್ತೀವಿ ಅಂದ್ರೆ ಸ್ವಲ್ಪ ಒಂಚೂರು ಎಕ್ಸ್ಟ್ರಾ ಕೊಡು ಅನ್ನೋ ತರ, ಹಾಗೇನೆ ನಮ್ ಕಡೆಯಿಂದ ಜೇಬಿಂದ ಸ್ವಲ್ಪ ಕೊಸರು
0: ಹೋಗಿ ಅಂದ್ರೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇದೀನಿ ಮಾತನ್ನ.
1: ಅಲ್ಲ, ಅದೇ ತರ ನಾವು ಹಣವನ್ನು ಕೂಡ ಕೊಸರ ಕೊಡಬಹುದು ಅಂತ ಹೇಳ್ತಿದೀನಿ.
0: ಹೌದು ಹೌದು ಹೌದು, ಯಾಕಂದ್ರೆ ರೈತರ ಫ್ಯಾಮಿಲಿಗೆ ಅನುಕೂಲ ಆಗ್ಲಿ ಅದು ಅಂತ ಅಷ್ಟೇನಿಲ್ಲ.
1: ಹೌದು, ನಮ್ಮ ಕೃಷಿಕರು ರೈತರು ಈ ಹವಾಮಾನ ವೈಪರೀತ್ಯಗಳ ನಡುವೆಯೂ ಕೂಡ ನಮಗೆ ಹಣ್ಣುಗಳನ್ನ ಬೆಳೆದು ಕೊಡ್ತಾರೆ, ಹಾಗಾಗಿ ಅವ್ರಿಗೆ ನಾವು ಸ್ವಲ್ಪ ಹೆಚ್ಚು ಹಣ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಮೇಡಮ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, FM ರೇನ್ಬೋ ಜೊತೆ ಮಾತನಾಡಿ ತಾವು ಮಾಹಿತಿನ ಹಂಚ್ಕೊಂಡ್ರಿ. ನಾಳೆಯಿಂದ ಮೇ 8 ರಿಂದ 17 ರವರೆಗೆ

0: ಹೇಳ್ತಾ ಥ್ಯಾಂಕ್ ಯು ಮೇಡಮ್, ಆಕಾಶವಾಣಿ ಎಫ್ ಎಂ ರೇನ್ಬೋ ಕಡೆಯಿಂದ ನಮಗೆ.
1: ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು. ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಮಾವು ಹಲಸು ಮೇಳಕ್ಕೆ ನೀವು ಭೇಟಿ ನೀಡಿ ಮಾವು ಮತ್ತು ಹಲಸನ್ನು ಖರೀದಿಸಿ ತಿನ್ನಿ. ಮೇಡಮ್ ಹೇಳಿದ ಮಾತೊಂದು ಗಮನ ಇರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ, ಭಯೋತ್ಪಾದನೆಗೆ ಭಾರತ ತಲೆಬಾಗದು, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಪೌರಾಡಳಿತ ನಿರ್ದೇಶನಾಲಯದಿಂದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಅಧಿಕಾರಿಗಳ ವರ್ಗಾವಣೆ. ಭಯೋತ್ಪಾದನೆ ಮತ್ತು ರಾಷ್ಟ್ರ ವಿರೋಧಿ ಶಕ್ತಿಗಳ ಎದುರು ಭಾರತ ಎಂದಿಗೂ ಮಣಿಯುವುದಿಲ್ಲ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಒಂದು ದೃಢ ಸಂಕೇತವಾಗಿದೆ ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದು ಒಂದು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಇದು ಕೇವಲ ಮಿಲಿಟರಿ ಕಾರ್ಯಾಚರಣೆ ಆಗಿರದೆ ದೇಶದ ಏಕತೆ ಮತ್ತು ಧೈರ್ಯದ ಸಂಕೇತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ತಾಳ್ಮೆಯನ್ನು ದೌರ್ಬಲ್ಯವೆಂದು ಭಾವಿಸಬಾರದು ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ತಿಳಿಸಲಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸನ್ನು ಸ್ಮರಿಸಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಒಂದು ವರ್ಷದ ಹಿಂದೆ ನಮ್ಮ ಸಶಸ್ತ ಪಡೆಗಳು ತಮ್ಮ ಶೌರ್ಯವನ್ನು ಪ್ರದರ್ಶಿಸಿ ಜನರ ಮೇಲೆ ದಾಳಿ ಮಾಡಿದವರಿಗೆ ಸೂಕ್ತ ಉತ್ತರ ನೀಡಿತ್ತು. ಪ್ರತಿಯೊಬ್ಬ ಭಾರತೀಯನು ಸಶಸ್ತ ಪಡೆಗಳ ಬಗ್ಗೆ ಹೆಮ್ಮೆಯ ಭಾವನೆ ಹೊಂದಿದ್ದಾನೆ ಎಂದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ R. ಅಶೋಕ ಕೂಡ ಕಾರ್ಯಾಚರಣೆಯನ್ನು

0: ಸಿದ್ದು ಪಹಲ್ಗಾಮ್ ಉಗ್ರರ ದಾಳಿಗೆ ನಡೆಸಲಾದ ಈ ಕಾರ್ಯಾಚರಣೆ ಭಯೋತ್ಪಾದನೆಯ ವಿರುದ್ಧ ಭಾರತದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಎತ್ತಿಹಿಡಿದಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಸ್ಮರಣಾರ್ಥ ಸಮತಾ ಟ್ರಸ್ಟ್ ಇಲಾಖೆ ವತಿಯಿಂದ ಆರೋಗ್ಯ ಇಲಾಖೆಗೆ ನೀಡಲಾದ ಆಂಬ್ಯುಲೆನ್ಸ್ಗಳಿಗೆ ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಈ ಆಂಬ್ಯುಲೆನ್ಸ್ಗಳನ್ನು ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಲಾಗಿದ್ದು ಇವು ಜಿಲ್ಲೆಯ ಜನರಿಗೆ ಉಚಿತ ತುರ್ತು ಸೇವೆ ಒದಗಿಸಲಿವೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಪಿಸಿ ಕುಮಾರಸ್ವಾಮಿ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಶ್ಚಿಮ ಬಂಗಾಳದ 50 ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರುವ ಪ್ರಮಾಣ ಗೆಲುವಿನ ಅಂತರಕ್ಕಿಂತ ಹೆಚ್ಚಿದೆ ಮತ್ತು ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಅಭಿಪ್ರಾಯ ಹಂಚಿಕೊಂಡಿರುವ ಅವರು, ಫಲಿತಾಂಶಗಳನ್ನು ಮೊದಲೇ ನಿರ್ಧರಿಸಿ ಅದಕ್ಕೆ ಪೂರಕವಾಗಿ ಸಂಸ್ಥೆಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ ಎಂದು ಟೀಕಿಸಿದ್ದಾರೆ. ಕೇವಲ ಬಂಗಾಳದಲ್ಲಿ ತಾರ್ಕಿಕ ವ್ಯತ್ಯಾಸದ ಹೆಸರಿನಲ್ಲಿ ಮತದಾರರ ಹೆಸರು ಅಳಿಸುವಿಕೆ, ಕೇಂದ್ರ ಪಡೆಗಳ ಅತಿಯಾದ ಬಳಕೆ, ಅಧಿಕಾರಿಗಳ ಸಾಮೂಹಿಕ ವರ್ಗಾವಣೆ ಮತ್ತು ಎಣಿಕೆ ಕಾರ್ಯಕ್ಕೆ ಕೇಂದ್ರ ನೌಕರರ ನೇಮಕದಂತಹ ಕ್ರಮಗಳ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ನಿಯಂತ್ರಿಸಲಾಗಿದೆ ಎಂದು ಸಚಿವರು ಆರೋಪಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯು ಇಂದಿನಿಂದ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿಎಜಿ ಆಯೋಜಿಸಿರುವ ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಇಲ್ಲಿ ಚಿಂತನ ಮಂಥನ ನಡೆಯಲಿದೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸಲಿದ್ದಾರೆ. ಶೃಂಗಸಭೆಯ ಭಾಗವಾಗಿ ಪ್ರತಿನಿಧಿಗಳು ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಗೆ ಭೇಟಿ ನೀಡಲಿದ್ದು ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ವತಿಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಕುಲಪತಿ ನಾರಾಯಣಸ್ವಾಮಿ ಉದ್ಘಾಟಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಪೌರಾಡಳಿತ ನಿರ್ದೇಶನಾಲಯವು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆಗಳ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದೆ. ಈ ಆದೇಶದನ್ವಯ ಸುಮಿತ್ರಾ ಜಿಎ ಅವರನ್ನು ಮಂಗಳೂರಿನಿಂದ ಧಾರವಾಡಕ್ಕೆ, ಗುರುದಾಸ್ ಎಂ ಅವರನ್ನು ಬೆಳಗಾವಿಯಿಂದ ಮೈಸೂರಿಗೆ, ಬೋನಪ್ಪ ಅವರನ್ನು ತುಮಕೂರಿನಿಂದ ಮಂಗಳೂರಿಗೆ, ದತ್ತಾತ್ರೇಯ ಅವರನ್ನು ಶಿವಮೊಗ್ಗದಿಂದ ಬೆಂಗಳೂರಿಗೆ, ಜಯಶ್ರೀ ಅವರನ್ನು ಧಾರವಾಡದಿಂದ ಬೆಳಗಾವಿಗೆ, ಈ ರೀತಿ ಹಲವು ಅಧಿಕಾರಿಗಳನ್ನು ವಿವಿಧ ಪಾಲಿಕೆಗಳಿಗೆ ವರ್ಗಾಯಿಸಿ ಜವಾಬ್ದಾರಿ ನೀಡಲಾಗಿದ್ದು ನಿಯೋಜಿತ ಸ್ಥಳಗಳಲ್ಲಿ ತಕ್ಷಣವೇ ಅಧಿಕಾರ ವಹಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. ಭಾರತ ಸೇವಾದಳ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕವತಿಯಿಂದ ಭಾರತ ಸೇವಾದಳ ಸಂಸ್ಥಾಪಕ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ನಾಸು ಹರ್ಡೇಕರ್ ಅವರ 137ನೇ ಜನ್ಮದಿನಾಚರಣೆಯನ್ನು ದೊಡ್ಡಬಳ್ಳಾಪುರದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತ ಸೇವಾದಳದ ಜಿಲ್ಲಾ ಅಧ್ಯಕ್ಷ ಜಿ ಲಕ್ಷ್ಮೀಪತಿ, ನಾಸು ಹರ್ಡೇಕರ್ ಅವರು ತಮ್ಮ ಉನ್ನತ ವ್ಯಾಸಂಗವನ್ನು ವಿದೇಶದಲ್ಲಿ ಮಾಡಿ ನಂತರ ಭಾರತಕ್ಕೆ ಮರಳಿ ಭಾರತದ ಸ್ವಾತಂತ್ರ್ಯದ

ಚಳುವಳಿಯಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಯುವಕರನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಭಾರತ ಸೇವಾದಳ ಸ್ಥಾಪಿಸುವ ಮೂಲಕ ಶಿಸ್ತು, ರಾಷ್ಟ್ರಪ್ರೇಮ ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿದ್ದರು ಎಂದು ಸ್ಮರಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜ್ಞಾನ ಭಾರತಂ ಮಿಷನ್ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಅಮೂಲ್ಯ ಐತಿಹಾಸಿಕ ಸಂಪತ್ತನ್ನು ಸಂರಕ್ಷಿಸುವ ಕಾರ್ಯಕ್ಕೆ ಒತ್ತು ನೀಡಲಾಗಿದ್ದು, ಶತಮಾನಗಳ ಇತಿಹಾಸವಿರುವ ಹಳೆಯ ಕೈಬರಹದ ಹಸ್ತಪ್ರತಿಗಳು ಹಾಗೂ ಶಿಲಾಶಾಸನಗಳನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಡಿಜಿಟಲೀಕರಣಗೊಳಿಸುವ ಸಮೀಕ್ಷೆಯನ್ನು ಇದೇ 15ರೊಳಗೆ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿರುವ ಶಾಸನ ಮತ್ತು ಸ್ಮಾರಕಗಳ ಸಂರಕ್ಷಣೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಅಭಿಯಾನವು ಕೇವಲ ದಾಖಲಾತಿಗೆ ಸೀಮಿತವಾಗಿರದೆ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವ ಬೃಹತ್ ಗುರಿಯನ್ನು ಹೊಂದಿದ್ದು, ದೇಶಾದ್ಯಂತ ಚದುರಿಹೋಗಿರುವ ಹಸ್ತಪ್ರತಿಗಳ ಮಾಹಿತಿಯನ್ನು ಒಂದೆಡೆ ಸಂಗ್ರಹಿಸಿ ಬೃಹತ್ ರಾಷ್ಟೀಯ ಜ್ಞಾನ ಭಂಡಾರವನ್ನು ನಿರ್ಮಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅನಾನುಕೂಲಕರ ಹವಾಮಾನದಿಂದ ಉಂಟಾಗುವ ಬೆಳೆ ನಷ್ಟದಿಂದ ರೈತರನ್ನು ರಕ್ಷಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ವಿಮೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ತಾಂತ್ರಿಕ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಯ ಪ್ರಮುಖ ಅಂಶಗಳ ಕುರಿತು ಚರ್ಚಿಸಿದರು. ಮಳೆ, ತಾಪಮಾನ ಹಾಗೂ ತೇವಾಂಶದಂತಹ ಹವಾಮಾನ ವೈಪರೀತ್ಯಗಳಿಂದಾಗಿ ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳಾದ ದಾಳಿಂಬೆ ಹಾಗೂ ದ್ರಾಕ್ಷಿ ಬೆಳೆಗಳಿಗೆ ಉಂಟಾಗುವ ನಷ್ಟಕ್ಕೆ ಪರಿಹಾರ ನೀಡುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಂಡಿದೆ ಎಂದು ತಿಳಿಸಿದರು. ಈ ಯೋಜನೆಯಲ್ಲಿ ಬೆಳೆ ಕಟಾವು ಪರಿಶೀಲನೆಗೆ ಬದಲಾಗಿ ಹವಾಮಾನ ಕೇಂದ್ರಗಳ ದತ್ತಾಂಶಗಳ ಆಧಾರದ ಮೇಲೆ ಪರಿಹಾರ ನೀಡಲಾಗುತ್ತಿದೆ. ಬೆಳೆ ಬೆಳವಣಿಗೆಯ ಹಂತಗಳನ್ನು ಗಮನದಲ್ಲಿಟ್ಟು ವಿಮಾ ಮೊತ್ತ ನಿಗದಿಪಡಿಸಲಾಗುತ್ತದೆ. ಹವಾಮಾನ ಸೂಚ್ಯಾಂಕಗಳ ಆಧಾರದ ಮೇಲೆ ಸ್ವಯಂಚಾಲಿತವಾಗಿ ಪರಿಹಾರ ಬಿಡುಗಡೆ ಮಾಡಲಾಗುತ್ತಿದ್ದು, ಬೆಳೆ ಹಾನಿಯ ಸಂದರ್ಭದಲ್ಲಿ ಬೆಳೆ ಸಾಲ ಪಡೆದ ಹಾಗೂ ಸಾಲ ಪಡೆಯದ ರೈತರಿಗೆ ನೇರ ವಿಮಾ ಪಾವತಿ ಸಿಗಲಿದೆ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಪರೇಷನ್ ಸಿಂಧೂರ್ಗೆ ಒಂದು ವರ್ಷ, ಭಯೋತ್ಪಾದನೆಗೆ ಭಾರತ ತಲೆಬಾಗದು, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಮೈಸೂರಿನಲ್ಲಿ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಹಸ್ತಾಂತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಸಿರು ನಿಶಾನೆ. ಪಶ್ಚಿಮ ಬಂಗಾಳದಲ್ಲಿ ಗೆಲುವಿಗಾಗಿ ಬಿಜೆಪಿಯಿಂದ ಕೇಂದ್ರ ಸಂಸ್ಥೆಗಳ ದುರುಪಯೋಗ, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಪೌರಾಡಳಿತ ನಿರ್ದೇಶನಾಲಯದಿಂದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆ ಅಧಿಕಾರಿಗಳ ವರ್ಗಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 2:45 ಕೇಳೋಣ ಆಕಾಶ ಬುಟ್ಟಿ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
4: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರಿನ ಅನಿತಾ ಅಶೋಕ್ ಅವರು. ನಮಸ್ಕಾರ ಅನಿತಾ ಅಶೋಕ್ ಅವರಿಗೆ, ತಾವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಆದರದ ಸ್ವಾಗತ
5: ಸರ್. ನನಗಿಲ್ಲಿ ಬಂದು ಅವಕಾಶ ಮಾಡಿಕೊಡ್ತಿದ್ದೀರಿ ಕಾರ್ಯಕ್ರಮ ನೀಡೋದಕ್ಕೆ. ಸೊ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್.
4: ತಾವು ಸಮುದ್ಯತ ಶ್ರೋತೃ ಸಂಘದ ಸದಸ್ಯರು?
5: ಹೌದು ಸರ್.
4: ನಿಮ್ಮ ಒಂದು ಶ್ರೋತೃ ಸಂಘದಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ?
5: ನಮ್ಮ ಶ್ರೋತೃ ಸಮುದಿತ ಸಂಘದಲ್ಲಿ ಬಹುಶಃ ಒಂದು 150 ಹೆಚ್ಚು ಶ್ರೋತೃಗಳು ಇದ್ದಾರೆ ಅಂತ ನನ್ ಎಕ್ಸಾಕ್ಟ್ ಆಗಿ ಹೇಳಬಲ್ಲೆ. ಆದರೆ ಅದರಲ್ಲಿ ಆಕ್ಟಿವ್ ಆಗಿ ನಾವೆಲ್ಲ ಒಂದು 60-70 ಜನ ತುಂಬಾ ಆಕ್ಟಿವ್ ಆಗಿದ್ದೀವಿ.
4: ಸಮುದಿತ ಒಂದು ಶ್ರೋತೃ ಸಂಘದ ಉದ್ದೇಶ ಏನಿದೆ ಅಂತ
5: ಸರ್? ನಾವೆಲ್ಲ ಮೈಸೂರಲ್ಲಿ, ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಒಂದು ಹಳೆ ಸಂಸ್ಕಾರ ಅಥವಾ ಕೇಳುಗರು ಅಂತ ಹೇಳಿ ತುಂಬ ಸೀನಿಯರ್ಸ್ ಮತ್ತೆ ಹಳಬರು ತುಂಬ ಜನ ಇದ್ದೀವಿ. ಸೊ ನಮ್ಮ ಆಕಾಶವಾಣಿಯಲ್ಲಿ ಇದ್ದಂತ ಒಬ್ರು ಆಫೀಸರ್ ನಮ್ಗೆ ಇದೊಂದು ಐಡಿಯಾ ಕೊಟ್ಟಿದ್ದು ಅವ್ರೆ. ಆಕ್ಚುಲಿ ಸುಬ್ರಹ್ಮಣ್ಯ ಸರ್ ಅಂತ, ಅವರು ಮೂಲಕ ನಮಗೆ ಇದೊಂದು ಮಾಡೋದಕ್ಕೆ ಅವಕಾಶ ಸಿಕ್ತು. ಸೊ ಈ ಮೂಲಕ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಹಿರಿಯರೊಬ್ರು, ಇವತ್ತಿಗೆ ಅವರಿಲ್ಲ, ಅವರು ಅವ್ರ ಹೆಸರು ರುಕ್ಮಿಣಿ ಅಂತ, ಅವರು ಬ್ಲೈಂಡ್, ಅವರು ಮ್ಯೂಸಿಕ್ ಟೀಚರ್ ಆಗಿ ಇದ್ದವರು. ಸೊ ಅವ್ರಿಗೆ ಆಕಾಶವಾಣಿ ಕೇಳೋದು ಅವ್ರದ್ದು ಬಹಳ ಒಳ್ಳೆ ಪ್ಯಾಷನ್ ಆಗಿತ್ತು. ಅವ್ರ ಮೂಲಕ ಇದು ಓಪನ್ ಆಯಿತು. ಸೊ ಅವರೇ ಮೊದಲ ನಮ್ಮ ಅಧ್ಯಕ್ಷ

0: ಆಗಿದ್ರು. ಸೊ ಇದು ಓಪನ್ ಆಗಿ ಬಹುಶಃ ಒಂದು 14 ವರ್ಷಕ್ಕಿಂತ ಹೆಚ್ಚಾಗಿದೆ ಸರ್.
1: ಒಂದು 14 ವರ್ಷದ ಒಂದು ಏನು ಈ ಸ್ಥಾಪನೆ ಆಗಿ ಒಂದು 14
0: ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ. ನಾವು 14 ವರ್ಷದಿಂದ ಇದನ್ನ ಹಾಗೆ ಬೆಳೆಸ್ಕೋತಾ ಕೂಡ ಬರ್ತಾ ಇದೀವಿ. ಇದರಲ್ಲಿ ಯಾವುದೇ ರೀತಿಲಿ ಕಡಿಮೆ ಆಗಿದೆ ಅಂತ ನಂಗೆ ಅನ್ಸಿಲ್ಲ. ಇನ್ನೂ ಅದು ಹೆಚ್ಚಾಗಿ ಇನ್ನೂ ಹೆಸರು ಮಾಡ್ತಾ ಇದೆ. ಸಮುದ್ರತ ಅನ್ನೋದು ಬಹಳ ಹೆಸರು ಮಾಡ್ತಾ ಇದೆ ಸರ್.
1: ನಿಮ್ಮ ಒಂದು ಸಮುದ್ರತ ಶ್ರೋತೃ ಸಂಘ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸ್ತಾ ಇದೆ, ನಡೆಸ್ತಾ ಇದೆ ಅಂತ ನಾನು ಕೇಳಿದ್ದೀನಿ. ಯಾವ್ಯಾವ ತರದ ಒಂದು ಸಾಮಾಜಿಕ ಚಟುವಟಿಕೆಗಳನ್ನ ನಿಮ್ಮ ಶ್ರೋತೃ ಸಂಘ ಮಾಡ್ತಾ ಇದೆ ಅಂತೀರ ತಾವು?
0: ಇವಾಗ ಬರೀ ಕೇಳುಗರಾಗಿ ನಾವು ಬರೀ ಆಕಾಶವಾಣಿ ಕೇಳೋದಷ್ಟೇ ನಮ್ಮ ಉದ್ದೇಶ ಆಗಿರಬಾರ್ದು. ಇವಾಗ ಆಕಾಶವಾಣಿ ಹೇಗೆ ನಮಗೆ ಎಷ್ಟೋ ವಿಚಾರದಲ್ಲಿ ದಾರಿ ತೋರಿಸಿರುತ್ತೆ, ಬೇರೆ ಬೇರೆ ವಿಚಾರಗಳ ಮೂಲಕ ನಮ್ಮನ್ನು ಎಚ್ಚೆತ್ತಿಸುತ್ತೆ, ಹಾಗೆ ನಮ್ಮ ಬಳಗ ಕೂಡ ಅಷ್ಟೇ ಚೆನ್ನಾಗಿ ಇರಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಬೇಕಾದಷ್ಟು ಚಟುವಟಿಕೆಗಳನ್ನ ಇಟ್ಕೊಂಡು ಬಂದಿದ್ದೀವಿ. ಅದರಲ್ಲಿ ನಿರಂತರವಾಗಿ ಬರ್ತಾ ಇರೋದು ಅಂದರೆ ಪ್ರತಿಭಾ ಪುರಸ್ಕಾರ ಅಂತ ಏನು ಹೇಳ್ತೀವಿ, ಅದು ಫಸ್ಟ್ ಆದ್ಯತೆ ಇದೆ. ನಮ್ಮ ಬಳಗದ ಅಥವಾ ನಾವು ಪರಿಸರದಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಕೇಳುಗರ ಸದಸ್ಯರಾಗಿರಬಹುದು ಅಥವಾ ನಾವು ಯಾವುದೇ ಒಂದು ಸ್ಥಳ ಆಯ್ಕೆ ಮಾಡಿರ್ತೀವಿ, ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತೀವಿ ನಾವು. ಆ ಸಮಯದಲ್ಲಿ ಯಾವುದೇ ಹತ್ತಿರದ ಸುತ್ತಮುತ್ತಲು ಇರುವಂತ ಗ್ರಾಮದ ಮಕ್ಕಳಾಗಿರ್ಲಿ ಯಾರನ್ನಾದ್ರೂ ಒಬ್ಬರನ್ನ ಗುರುತಿಸ್ತೀವಿ, ಅಂದ್ರೆ 10th ಪಾಸ್ ಆಗಿರ್ಬೇಕು ಇಲ್ಲ 2nd PUC, ಅದ್ರ ಮೂಲಕ ಯಾರು ಹೆಚ್ಚಿನ ಅಂಕ ತಗೊಂಡಿದ್ದಾರೆ ಅವರಿಗೆ ನಾವು ಪ್ರತಿಭಾ ಪುರಸ್ಕಾರದ ಮೂಲಕ ಅವರನ್ನ ಅಭಿನಂದಿಸ್ತೀವಿ. ಅದಷ್ಟಲ್ಲದೆ ಯಾವ್ದಾದ್ರು ಹಳ್ಳಿಗಳಲ್ಲಿ ಹೋದಾಗ ಸ್ವಚ್ಛತೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಕೊರೋನಾ ಸಮಸ್ಯೆ ಇದ್ದಂತ ಕಾಲದಲ್ಲಿ ಊಟ ಮತ್ತೆ ಅದೇನು ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ವಿ ಅವಾಗೆಲ್ಲ, ಅದನ್ನೆಲ್ಲ ನಾವು ಹಂಚಿದ್ದೀವಿ. ಆಮೇಲೆ ಎನ್ವಿರಾನ್ಮೆಂಟಲ್ ಡೇಗೋಸ್ಕರ ಗಿಡಗಳನ್ನ ಆಕಾಶವಾಣಿ ಪ್ರೆಮಿಸಸ್ ನಲ್ಲೇ ನಾವು ಗಿಡ ನೆಟ್ಟಿರುವಂತ ಕೆಲಸ ಕೂಡ ಆಗಿದೆ.
1: ತುಂಬಾ ಸಂತೋಷ ಅನಿತಾ ಅಶೋಕ್ ಅವರೇ. ನಿಮ್ಮ ಒಂದು ಶ್ರೋತೃ ಸಂಘದ ಒಂದು ಸಭೆ ನಡೀತಾ ಇರುತ್ತಾ ಏನ ನಿರಂತರವಾಗಿ ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ?
0: ಮೂರು ತಿಂಗಳಿಗೊಂದ್ಸಲ ಒಂದು ಮೀಟಿಂಗ್ ಅಂತ ಮಾಡ್ತೀವಿ. ಅಂದ್ರೆ ವಾರ್ಷಿಕೋತ್ಸವಕ್ಕೆ ಬೇಕಾಗಿರುವಂತ ವಿಚಾರಗಳನ್ನ ಅಲ್ಲಿ ಮಾತುಕತೆ ಮೂಲಕ ಎಲ್ಲ ನಿಗದಿ ಮಾಡ್ಕೋತೀವಿ. ಹಾಗೆ ಯಾರಾದ್ರೂ ಹೊಸ ಸೇರ್ಪಡೆ ಆಗಿರ್ತಾರೆ ಅವ್ರಿಗೂ ಏನಾದ್ರೂ ಗೊತ್ತಾಗ್ಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಈ ಸಂಘದ ಮೂಲಕ ನಾವು ಬೇಕಾದಷ್ಟು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಗ್ರೂಪ್ ಕಾರ್ಯಕ್ರಮಗಳನ್ನ ತುಂಬಾ ಅವಕಾಶ ಸಿಕ್ಕಿದೆ ನಮ್ಗೆ ಇದ್ರ ಮೂಲಕ ಸರ್.
1: ಈಗ ನಿಮ್ಮ ಸಮುದ್ರಿತ ಶ್ರೋತೃ ಸಂಘದಿಂದ ನಮ್ಮ ಆಕಾಶವಾಣಿಗೆ ಸಲಹೆ ಸೂಚನೆಗಳನ್ನು ಕೊಡುವಂತದ್ದು, ಮೆಚ್ಚುಗೆ ವ್ಯಕ್ತಪಡಿಸುವಂತದ್ದು ಅಥವಾ ನಿಮ್ಮ ಕುಂದುಕೊರತೆಗಳನ್ನ ಶ್ರೋತೃ ಸಂಘದ ಮುಖಾಂತರ ನಮ್ಗೆ ತಿಳಿಸುವಂತದ್ದು, ಈ ತರ ಒಂದು ಕಾರ್ಯಕ್ರಮಗಳು ನಡೀತಾ ಇದೆಯಾ ಚಟುವಟಿಕೆಗಳು?
0: ಖಂಡಿತವಾಗಿಯೂ ಸರ್, ಅದು ಆಗ್ತಿದೆ. ಇವಾಗ ನಮ್ಗೆ ಏನೋ ಅಲ್ಲಿ ಒಂದು ಕಾರ್ಯಕ್ರಮದ ಒಂದು ಒಳ್ಳೆ ಮಾತುಗಳನ್ನಾದ್ರೂ ಆಗಿರಬಹುದು ಅಥವಾ ಮತ್ತೆ ಇನ್ನ ಹೆಚ್ಚಿನ ಯಾವ್ದಾದ್ರು ಕಾರ್ಯಕ್ರಮನ ನಾವು ಈ ರೀತಿಲಿ ಅದನ್ನ ಹೆಚ್ಚಿನ ಬೆಳವಣಿಗೆಯಲ್ಲಿ ಕೊಟ್ಟು ಮಾಡಿಕೊಡಿ ಮಾಡುವಂತದ್ದು ಬೇಕಾದಷ್ಟು ಪ್ಲಾಟ್ಫಾರ್ಮ್ ಅಲ್ಲಿ ಆಗಿದೆ ಸರ್. ಅವರು ಹಾಗೆ ನಮ್ಗೆ ಅದನ್ನ ರೆಸ್ಪೆಕ್ಟ್ ಮಾಡಿದ್ದಾರೆ ಕೂಡ. ಸೊ ಇದು ನಮ್ಮ ಅವರ ಒಂದು ಬಾಂಧವ್ಯನ ತೋರಿಸಿದೆ ಕೂಡ, ಕೇಳುಗರಾಗಿ ಮತ್ತೆ ಆಕಾಶವಾಣಿ ಬಾಂಧವ್ಯಕ್ಕೆ ಇದೊಂದು ಸಮುದ್ರತ ಒಂದು ಬ್ರಿಡ್ಜ್ ಆಗಿದೆ ಸರ್ ಆಕ್ಚುಲಿ.
1: ತುಂಬಾ ಸಂತೋಷ ಅನಿತಾ ಅವರೇ. ಮತ್ತೆ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಹೀಗೆ ಮಾತಾಡ್ತಾ ಹೋದ್ರೆ ನಮ್ಮ ಕಾರ್ಯಕ್ರಮಗಳಿಗೆ ಕರೆ ಮಾಡುವಂತದ್ದು ಅಥವಾ SMS ಸಂದೇಶವನ್ನು ಕಳಿಸುವಂತದ್ದು, ಹಾಡನ್ನು ಕೇಳುವಂತದ್ದು ಅಥವಾ ನೀವು ಏನೋ ಒಂದು ಹೇಳಿಕೆಯನ್ನು ಕೊಡಬೇಕು ಮಾಡಬೇಕು ಅನ್ನೋದಾದ್ರೆ ಯಾವ ತರ ನೀವು ಸಂಪರ್ಕ ಬೆಳೆಸ್ಕೊಂಡಿದ್ದೀರಾ ಆಕಾಶವಾಣಿ ಜೊತೆ?
0: ಸರ್, ನಮಗೆ ಒಂದು ಲಿಬರ್ಟಿ ಅಂತೂ ಇದೆ. ನಾವೆಲ್ಲ ಸಮುದ್ರತಾ ಬಳಗದವರು ಅಂದಿದ ತಕ್ಷಣನೇ ನಮಗೆ ಒಂದು ಆತ್ಮೀಯತೆ ಹೆಚ್ಚಾಗಿ ಸಿಕ್ಕಿದೆ. ಸ್ವಲ್ಪ ಸುಲಭವಾಗಿನೂ ಆತ್ಮೀಯತೆ ಇದೆ. ಅಲ್ಲಿ ಹೋಗ್ತಿರ್ತೀವಿ ಅವಾಗವಾಗ, ನಮ್ದೇನಾದ್ರೂ ವಿಚಾರಗಳಿದ್ರೆ ಕೇಳ್ಕೊತೀವಿ, ನಾವು ಈ ತರದ ಒಂದು ಕಾರ್ಯಕ್ರಮ ಮಾಡಬಹುದಾ, ಈ ತರ ವಿಚಾರ ಇದೆ ಅಂತ ಹೇಳಿದಾಗ ಕೂತು ಮಾತುಕತೆ ಆಡಿರುವಂತದ್ದು ಇದೆ. ಇನ್ ಮಿಕ್ಕಂತೆ ನಮ್ಗೆ ನೀವು ಹೇಳಿದಾಗೆ SMS ಇವತ್ತೇನಿದೆ ಅದ್ರ ಮೂಲಕ ಹಾಡುಗಳು ಕೇಳುವಂಥದ್ದು, ಆಕಾಶವಾಣಿ ಫೋನ್ ಇನ್ ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಅದಕ್ಕೂ ಸ್ಪಂದಿಸ್ತೀವಿ. ಒಟ್ಟಾರೆ ಆಕಾಶವಾಣಿಗೆಲ್ಲ ನಾವು ಏನು ಆಕಾಶವಾಣಿಯಿಂದ ಪಡ್ಕೋಬಹುದು ಹೆಚ್ಚಾಗಿ ಪಡ್ಕೊಂಡಿದ್ದೀವಿ ಸರ್. ಆಕಾಶವಾಣಿ ಕಾರ್ಯಕ್ರಮದ ಮೂಲಕ ಏನೇನೆಲ್ಲ ಅವಕಾಶಗಳು ಕೊಟ್ಟಿದಾರೋ ಅದನ್ನೆಲ್ಲ ನಾವು ಸದುಪಯೋಗ ಮಾಡ್ಕೊಂಡಿದ್ದೀವಿ.
1: ಅನಿತಾ ಅಶೋಕ್ ಅವರೇ, ಈಗ ನಿಮಗಾಗಿ ಒಂದು ಹಾಡನ್ನ ಕೇಳಿಸೋಣ. ಯಾವ ಹಾಡು ತಮ್ಗೆ ಇಷ್ಟ ಅಂತಿರತಾವ್?
0: ಸರ್, ನಾವೆಲ್ಲ ಬಹುಶಃ ಎಲ್ಲ ಕ್ಲಾಸಿಕ್ ಹಳೆ ಹಾಡುಗಳ ಮೂಲಕನೇ ಕೇಳ್ಕೊಂಡು ಖುಷಿ ಪಟ್ಟಿರೋಂಥವ್ರು. ಪಲ್ಲವಿ ಅನುಪಲ್ಲವಿ ಚಿತ್ರದ ಒಂದು ಯುಗಳ ಗೀತೆ ಇದೆ, ಅದನ್ನೇ ಕೇಳ್ಕೊತೀನಿ ನಾನು.
1: ಇಳಿರಾಜ್ ಅವರ ಒಂದು ಮಧುರವಾದಂತಹ ಸಂಗೀತ ಸಂಯೋಜನೆಯ ಈ ಗೀತೆಯನ್ನೇ ಕೇಳೋಣ, ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ.
0: ಓಕೆ ಸರ್.

0: ಹಾಡಿನ ನಂತರ ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಕೇಳುಗರೆ, ನಮ್ಮೊಂದಿಗಿದ್ದಾರೆ ಸಮುದ್ಯತ ಶ್ರೋತೃ ಸಂಘದ ಸದಸ್ಯರಾದಂತಹ ಅನಿತಾ ಅಶೋಕ್ ಅವರು. ಇವರು ಮೈಸೂರಿಂದ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದಿದ್ದಾರೆ. ನಮಸ್ಕಾರ ಪುನಃ ನಿಮಗೆ.
1: ನಮಸ್ತೆ ಸರ್, ಮತ್ತೆ ಮತ್ತೆ ನನ್ನನ್ನು ಹೀಗೆ ಸ್ವಾಗತಿಸ್ತಾ ಇದ್ದೀರಿ, ಅದಕ್ಕಾಗಿ ಥ್ಯಾಂಕ್ ಯು ಸರ್.
0: ಆಕಾಶವಾಣಿ ಕೇಳ್ತಾ ಕೇಳ್ತಾ ಎಷ್ಟೋ ಜನ ತಮ್ಮ ವೈಯಕ್ತಿಕವಾಗಿ ಬೆಳವಣಿಗೆ ಆಗಿರ್ತಾರೆ. ಚೆನ್ನಾಗಿ ಮಾತಾಡೋದ್ರಲ್ಲಿ, ಭಾಷಣ ಮಾಡೋದ್ರಲ್ಲಿ, ಸಂಗೀತ ಹಾಡೋದ್ರಲ್ಲಿ, ಹಾಡಾಡೋದ್ರಲ್ಲಾಗ್ಲಿ, ಅಥವಾ ಜನರ ಜೊತೆ ಬೆರೆಯೋದಾಗ್ಲಿ, ಈ ತರದ ಒಂದು ಅಭ್ಯಾಸಗಳನ್ನು ಆಕಾಶವಾಣಿ ಕೇಳಿ ನಾವು ಅದನ್ನು ಬೆಳೆಸ್ಕೊಂಡಿದ್ದೀವಿ ಉತ್ತಮ ರೀತಿಯಲ್ಲಿ ಅಂತ ತುಂಬಾ ಜನ ಹೇಳಿರೋದನ್ನ ನಾನು ಕೇಳಿದ್ದೀನಿ.
1: ಹೌದು,
0: ಶ್ರೋತೃ ಸಂಘದಿಂದ ಅನುಭವ ಆಗಿದೆಯಾ
1: ಸರ್? ಫಸ್ಟ್ ಏನ್ ಹೇಳ್ತೀವಿ ನಾವು ಹೇಳ್ಬೇಕಾದ್ರೆ, ಬಿ ಎ ಗುಡ್ ಲಿಸ್ನರ್ ಅಂತ ಹೇಳ್ತೀವಿ. ಸೊ ಆಕಾಶವಾಣಿ ಆ ರೀತಿದ್ ಒಂದು ಅವಕಾಶ ನಮಗ್ ಕೊಟ್ಟಿದೆ. ಪ್ರತ್ಯೇಕವಾಗಿ ಅಂದ್ರೆ ಇಂಡಿವಿಜುವಲ್ ಆಗಿನೇ ಹೇಳ್ಬೇಕು ಅಂದಾಗ, ಕೇಳ್ತಾ ಕೇಳ್ತಾ ನಾವು ಆಕಾಶವಾಣಿ ಕೆಲಸ, ಒಂದು ಕೆಲಸ ಕಾರ್ಯ ಚಟುವಟಿಕೆ ಏನೇ ಆಗ್ಲಿ, ಮನೆಯಲ್ಲಿ ಸಮಯ ಪರಿಪಾಲನೆ ಫಸ್ಟ್ ಕಲ್ಸ್ಕೊಟ್ಟಿದೆ. ಹೀಗೆ ನಾವು ಶ್ರೋತೃ ಬಳಗ ಅಂತ ಹೇಳ್ದಾಗ್ಲೇ ಅಲ್ಲೇ ಅರ್ಥ ಆಗುತ್ತೆ, ಅದು ಒಬ್ಬರಿಂದ ಸಾಧ್ಯ ಅಲ್ಲದೆ ಇರುವಂತದ್ದು. ನಾವೆಲ್ಲ ಒಟ್ಟುಗೂಡ್ಕೊಂಡು ಆ ಬಳಗ ಮಾಡಿರೋದು. ಸೊ ಈ ಬಳಗ ಮಾಡಬೇಕಾದ್ರೆ ನಾವು ಎಲ್ಲಿ ರೇಡಿಯೋ ಫೋನಿನ ಕಾರ್ಯಕ್ರಮ ಒಂದು ನಡೀತಾ ಇರಬೇಕಾದ್ರೆ ಒಬ್ರಿಗೊಬ್ರು ಫೋನ್ನಲ್ಲಿ ಹೆಸರುಗಳು ಕೇಳ್ತಾ ಬರ್ತಾ ಇದ್ವಿ. ಸೊ ಅವ್ರು ನಮ್ಮಲ್ಲಿ ಹೆಸರು ಹೇಳಬೇಕಾದ್ರೆ ಅವ್ರು ಯಾವ ಏರಿಯಾನಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿತ್ತು. ನಮ್ಗೆ ಖುಷಿ ಆಗ್ತಿತ್ತು, ಓ ನಮ್ಮ ಅಕ್ಕಪಕ್ಕದ ಏರಿಯಾನಲ್ಲಿ ಇವರು ಇದ್ದಾರಾ, ಇವರು ಇದ್ದಾರಾ ಅಂತ. ನಾವು ಆ ಟೈಮಲ್ಲಿ ಒಂದು ಒಳ್ಳೆ ಎಂಥೂಸಿಯಾಸಮ್ ಏನು ಅಂದರೆ, ಆಕಾಶವಾಣಿಗೆ ಫೋನ್ ಮಾಡಿ ಅವ್ರ ನಂಬರ್ನ ನಾವು ಇಸ್ಕೋತಾ ಇದ್ವಿ. ಸೊ ಒಬ್ರಿಗೊಬ್ರಿಗೆ ಅದು ನಂಬರ್ ಎಕ್ಸ್ಚೇಂಜ್ ಆಯಿತು. ಎಕ್ಸ್ಚೇಂಜ್ ಆದಮೇಲೆ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಮಾಡ್ಕೊಂಡ್ವಿ. ಹೀಗೆ ಅದೊಂದು ದೊಡ್ಡ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಸಮಯ ಆಗಿದೆ 3:06. ಇದು ಗುರುವಾರದ ಗುಡ್ ಟೈಮ್. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ ಈ ಕ್ಷಣ ನಿಮ್ಮ ಜೊತೆ ಆಗಿದ್ದೇನೆ. ಇದು ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬಿಸಿಲು. ಪ್ರಶ್ನೆಗಳನ್ನ ನಾವು ಕೇಳ್ತೀವಿ, ಉತ್ತರಗಳನ್ನ ನೀವು ಕಳಿಸ್ತೀರಾ ನಿಮ್ಮದೇ ಮೊಬೈಲ್ ಸಂಖ್ಯೆಯಿಂದ. ಸಂಖ್ಯೆ ಅಷ್ಟೇ, ಕಳಿಸಿದ್ರೆ ಆಗಲ್ಲ ಅಂದರೆ ನಿಮ್ಮ ಸಂಖ್ಯೆಯಿಂದ ನಿಮ್ಮನ್ನ ಗುರುತಿಸ್ಕೊಂಡ್ರೆ ಆಗಲ್ಲ. ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನ ಟೈಪ್ ಮಾಡಿ ಉತ್ತರವನ್ನು ಕಳಿಸ್ಕೊಡ್ಬೇಕು, ಮತ್ತು ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರು ಟೈಪ್ ಮಾಡೋದನ್ನು ಮರಿಲೇಬಾರ್ದು. ಪ್ರಶ್ನೆ ಪಟ್ಟಿ ತಯಾರಿದೆ, ತಡ ಯಾಕೆ ಮಾಡೋದು? ನೀವು ಉತ್ತರ ಕೊಡೋದಕ್ಕೆ ಸಿದ್ಧರಾಗಿದ್ದೀರಾ ಅಂತ ಭಾವಿಸ್ತಾ ಪ್ರಶ್ನೆಯನ್ನು ಕೇಳ್ತೀವಿ. ಇವತ್ತಿನ ಹೊಂಬಿಸಲಿನ ಪ್ರಶ್ನೆ, ಬಿಹಾರದ ಮುಖ್ಯಮಂತ್ರಿ ಡ್ಯಾಶ್ ಖಾಲಿ ಜಾಗದಲ್ಲಿ ಸೂಕ್ತ ಉತ್ತರವನ್ನು ತುಂಬಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9480910013 9480901013. ಕೇಳ್ತಾ ರೀ, ಇದು ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.

ಎಂಥ ಚಂದ ಅಲ್ಲ ಕನ್ನಡ ಪದ, ಆಡ್ತಾ ಇದ್ರೆ ಹಾಡ್ತಾ ಇದ್ರೆ ಚೆಂದಾಗೇ ಇರುತ್ತೆ. ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕಳಿಸಿದ್ದಾರೆ. ಹೊಂಬಿಸಿಲಿನಲ್ಲಿ ನಾವು ಪ್ರಶ್ನೆಯನ್ನು ಕೇಳಿದ್ವಿ, ಬಿಹಾರದ ಮುಖ್ಯಮಂತ್ರಿ ಡ್ಯಾಶ್ ಖಾಲಿ ಜಾಗದಲ್ಲಿ ಸರಿಯಾದ ಉತ್ತರವನ್ನು ತುಂಬಿ ಕಳುಹಿಸಿಕೊಡಿ ಅಂತ. ಸಾಕಷ್ಟು ಜನ ಸರಿ ಉತ್ತರ ಕಳಿಸಿಕೊಟ್ಟಿದ್ದಾರೆ. ಜಯಶ್ರೀ ಸುನಿಲ್, ರಾಜಾಜಿನಗರ್, ರಾಧಾಕೃಷ್ಣ ಚಲ್ಲಹಳ್ಳಿ, ನೇತ್ರಾ ಕೆಂಗೇರಿ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ್, ಮಾರತ್ಹಳ್ಳಿಯಿಂದ ವೆಂಕಟಾಚಲ, ಜಗದಂಬ, ಬಾಬಾ ಕಲ್ಯಾಣ್ ಬೆಂಗಳೂರು, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್, ಮಂಜುನಾಥ್ ಲಗಿರೆ, ಪ್ರಸನ್ನಕುಮಾರ್ ದಾವಣಗೆರೆ ಸೇರಿದಂತೆ ಅನೇಕರು ಸರಿ ಉತ್ತರವನ್ನು ಕೊಟ್ಟಿದ್ದೀರಾ. ಯಾರು ಸಾಮ್ರಾಟ್ ಚೌಧರಿ ಅಂತ ನೀವು ಟೈಪ್ ಮಾಡಿ ಮೆಸೇಜ್ ಮಾಡಿದ್ದೀರಾ, ನಿಮ್ಮ ಉತ್ತರ ಸರಿಯಾಗಿದೆ. ಸಾಮ್ರಾಟ್ ಚೌಧರಿ ಎಂದು ಉತ್ತರ ಕೊಟ್ಟಿರುವ ಎಲ್ಲರಿಗೂ ಕೂಡ ಅಭಿನಂದನೆ. ಪದ ಪದ ಕನ್ನಡ ಪದ ನೇ ಪುನೀತ್ ರಾಜ್ಕುಮಾರ್ ಅವರ ದನಿಯಲ್ಲಿ, ಜಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ, ಎಸ್ ನಾರಾಯಣ್ ಅವರ ಸಾಹಿತ್ಯ ರಚನೆಯಲ್ಲಿ ಶೈಲು ಚಿತ್ರದ ಗೀತೆ ಕೇಳಿದ್ವಿ. ಮುಂದೆ ಒಮ್ಮೆ ಬಾರು ಸಂಜು ವೆಟ್ಸ್ ಗೀತ ಚಿತ್ರದಿಂದ ಶ್ರೇಯಾ ಘೋಷಲ್ ಅವರ ದನಿಯಲ್ಲಿ, ಜಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ, ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಹಾಡು ಮೂಡಿಬರಲಿದೆ. ಹೊಂಬಿಸಿನಲ್ಲಿ ಮತ್ತೊಂದು ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೀವಿ. ಸರಿಯಾದ ಉತ್ತರವನ್ನು ನೀವು ವಾಟ್ಸಪ್ ಮಾಡಿ 9480909013, ನಿಮ್ಮ ಚಂದದ ಹೆಸರು, ಊರಿನ ಹೆಸರು ಟೈಪ್ ಮಾಡೋದನ್ನು ಮರೀಲೇಬಾರ್ದು. ನಾನು ಕರೆ ಮಾಡಿ ಹೇಳ್ತೀನಿ ಅನ್ನೋದಾದರೆ ಸರಿಯಾದ ಉತ್ತರವನ್ನು ನೀವು ನಮಗೆ ತಿಳಿಸ್ಕೊಡ್ಬಹುದು. ನಮ್ಮ ದೂರವಾಣಿ ಸಂಖ್ಯೆ 0800-222-8126, 0800-222-8126. ಈಗ ನಾವು ಕೇಳುವ ಪ್ರಶ್ನೆ, ಇತ್ತೀಚಿನ ಪಾಂಡಿಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಪಡೆದ ಸ್ಥಾನಗಳು ಡ್ಯಾಶ್. ಸರಿಯಾದ ಉತ್ತರವನ್ನು ನೀವು ತುಂಬಬೇಕು. ನಾವು ಆಯ್ಕೆಗಳನ್ನ ಕೊಡ್ತೀವಿ, 4, 0, 2, 1. ಇಷ್ಟು, ನಿಮ್ಮ ಆಯ್ಕೆ ಯಾವುದು? ಸರಿಯಾದ ಉತ್ತರವನ್ನು ನಮಗೆ ವಾಟ್ಸಪ್ ಮಾಡಿ ಕೇಳ್ತಾರೆ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ, ಕಾಮನಬಿಲ್ಲು, ಹೊಂಬಿಸಿಲು.

ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾವು ಪ್ರಶ್ನೆಯನ್ನು ಕೇಳಿದ್ವಿ, ಸಾಕಷ್ಟು ಜನ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಕೆಲವರು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾವು ಕೇಳಿದ್ದ ಆಪ್ಷನಲ್ಲೇ ಇಲ್ಲದಂಥ ಉತ್ತರಗಳನ್ನು ಕೂಡ ಕೆಲವರು ಕೊಟ್ಟಿದ್ದಾರೆ. ಇತ್ತೀಚೆಗೆ ಪಾಂಡಿಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ಟಿ ವಿ ಕೆ ಪಕ್ಷ ಪಡೆದ ಸ್ಥಾನಗಳು ಎಷ್ಟು? ಆಯ್ಕೆ ಕೊಟ್ಟಿದ್ವಿ 4, 0, 2, 1 ಅಂತ. ಸರಿಯಾದ ಉತ್ತರಗಳನ್ನು ಕಳಿಸಿದ್ದಾರೆ ಸುಧಾ ಬೂದಿಹಾಳ್, ಹರೀಶ್ ಮಲ್ಲೇಶ್ವರ, ಕೆ ಎಂ ಪ್ರಕಾಶ್ ಕಲ್ಲೂರು ಗುಬ್ಬಿಯಿಂದ, ಸದಾನಂದ ಬಂಟ್ವಾಳ, ನಾಗರಾಜ್ ಬನ್ನೂರು, ಎ ಹರಿಹರನ್ ವಿಜ್ಞಾನ ನಗರ, ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ, ಅಂಬಿಕಾ ಹರಿಹರ ಕೊಪ್ಪದಿಂದ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಡೇವಿಡ್ ಮುನಿರಾಬಾದ್ ಅವರು, ಬಿ ಎಂ ವಿಶ್ವನಾಥ್ ಅವರು. ನಾವು ಆಗಲೇ ಹೇಳಿದ್ವಿ, ಅವರು ಎರಡೆರಡು ಸಲ ಮೆಸೇಜ್ ಮಾಡಿದ್ರು, ಹೋಗಿದೆಯೋ ಇಲ್ವೋ ಅನ್ನೋ ಡೌಟಲ್ಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು, ಚಪ್ಪಾಳೆ ನಿಮಗೆ. ಇಷ್ಟೇ ಜನ ಸರಿ ಉತ್ತರ ಕೊಟ್ಟಿರೋದು, ನಾವು ಆಪ್ಷನೇ ಕೊಟ್ಟಿರಲಿಲ್ಲ 3 ಅಂತ, ಕೆಲವರು 3 ಅಂತ ಕಳಿಸಿದರೆ. ನಾವು ಆಪ್ಷನೇ ಕೊಟ್ಟಿರಲಿಲ್ಲ 108 ಅಂತ, ಕೆಲವರು 108 ಕಳಿಸಿದರೆ, ಕೆಲವರು 100 ಅಂತಲೂ ಕಳಿಸಿದ್ದಾರೆ. ನಾವು ಆಪ್ಷನ್ ಕೊಟ್ಟಿರಲಿ, ನೀವು ಆಯ್ಕೆ ಮಾಡಬೇಕಿತ್ತು. ಪಾಂಡಿಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ಟಿ ವಿ ಕೆ ಪಕ್ಷ ಪಡೆದ ಸ್ಥಾನಗಳು 4, 0, 2, 1. ಇದರಲ್ಲಿ ಸರಿಯಾದ ಉತ್ತರ 2. ಟಿ ವಿ ಕೆ ಪಕ್ಷ ಪಾಂಡಿಚೇರಿಯಲ್ಲಿ 2 ಸ್ಥಾನಗಳಲ್ಲಿ ಜಯ ಗಳಿಸಿದೆ. ಅಲ್ಲಿ ಪಕ್ಷ ಇದೆಯಾ ಅಂತಲೂ ಕೆಲವು ಪ್ರಶ್ನೆ ಮಾಡಿದ್ದಾರೆ, ಸ್ಪರ್ಧಿಸಿದ್ದಾರೆ, 2 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಇದು ನಮ್ಮ ಪ್ರಶ್ನೆ, ಮತ್ತು ನಿಮ್ಮ ಉತ್ತರ ಏನಾಗಿತ್ತು ಅಂತ ಈಗ ನೀವೇ ತಿಳ್ಕೊಂಡ್ರಿ. ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಸಮಯ, ಗಮನವಿಟ್ಟು ಕಿವಿಗೊಟ್ಟು ಸರಿಯಾಗಿ ಆಲಿಸಿ ನಿಮ್ಮ ಉತ್ತರವನ್ನು ನಿಮ್ಮ ಮುದಾದ ಹೆಸರು, ಊರಿನ ಹೆಸರಿನೊಂದಿಗೆ ನಮಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ ತಿಳಿಸಬಹುದು. ಹೊಂದಿಸಿ ಬರೆಯಿರಿ. ಎ ಬದಿಯಲ್ಲಿ ಒಂದಷ್ಟು ಪದಗಳನ್ನು ಹೇಳ್ತೀವಿ, ಬಿ ಬದಿಯಲ್ಲಿ ಒಂದಷ್ಟು ಪದಗಳನ್ನು ಹೇಳ್ತೀವಿ. ಸರಿಯಾದ ಉತ್ತರಗಳನ್ನು ನೀವು ಹೊಂದಿಸಿ ನಮಗೆ ಕಳಿಸಿಕೊಡಬೇಕು. ಎ ಬದಿಯಲ್ಲಿ ಗುರುಪ್ರೀತ್ ಸಿಂಗ್ ಸಂಧು, ಪರ್ದೀಪ್ ನರ್ವಾಲ್, ಪಂಕಜ್ ಮಲ್ಹೋತ್ರಾ, ದಿವ್ಯಾ ದೇಶ್ಮುಖ್. ಬಿ ಬದಿಯಲ್ಲಿ ಖೋಖೋ, ಚೆಸ್, ಕಬಡ್ಡಿ, ಫುಟ್ಬಾಲ್.

ಎ ಬದಿಯಲ್ಲಿ ಗುರುಪ್ರೀತ್ ಸಿಂಗ್ ಸಂಧು, ಪರದೀಪ್ ನರ್ವಾಲ್, ಪಂಕಜ್ ಮಲ್ಹೋತ್ರಾ, ದಿವ್ಯಾ ದೇಶ್ಮುಖ್. ಬಿ ಬದಿಯಲ್ಲಿ ಖೋಖೋ, ಚೆಸ್, ಕಬಡ್ಡಿ, ಫುಟ್ಬಾಲ್. ಸರಿಯಾಗಿ ನೀವು ಹೊಂದಿಸಿ ನಮಗೆ ಉತ್ತರವನ್ನು ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಏನಿದು ಹಲೋ ಅಂತಿದ್ದಾರೆ ಮೇಡಮ್ ಅಂತ ಫಸ್ಟೇ ಕೇನಮ್ಮ ಕೇಳುಗರು ಒಂಥರ ಕನ್ಫ್ಯೂಸ್ ಆಗಿರ್ಬೋದು. ನಾವು ಪ್ರಶ್ನೆ ಕೇಳಿದ್ವಿ, ಹೊಂದಿಸಿ ಬರೆಯರಿಗೆ. ಎ ಬದಿಯಲ್ಲಿ ಗುರುಪ್ರೀತ್ ಸಿಂಗ್ ಸಂಧು, ಪರದೀಪ್ ನರ್ವಾಲ್, ಪಂಕಜ್ ಮಲ್ಹೋತ್ರಾ, ದಿವ್ಯಾ ದೇಶ್ಮುಖ್. ಬಿ ಬದಿಯಲ್ಲಿ ಖೋಖೋ, ಚೆಸ್, ಕಬಡ್ಡಿ, ಫುಟ್ಬಾಲ್. ಸರಿಯಾದ ಉತ್ತರವನ್ನ ಬೆರಳೆಣಿಕೆ ಮಂದಿ ಮಾತ್ರ ಕಳಿಸಿ ಕೊಟ್ಟಿದ್ದಾರೆ. ಅವ್ರು ಯಾರು ಅಂತ ನಾವು ಯೋಚನೆ ಮಾಡ್ತಿದ್ದಾಗ ನಮಗೆ ಸಿಕ್ಕವರು. ಸರ್, ನಿಮ್ಮ ಉದಾದ ಹೆಸರೇನು ಸರ್?
2: ಉದಯ್ ಕರ್ಕೇರಾ.
1: ಉದಯ್ ಕರ್ಕೇರಾ, ಎಲ್ಲಿಯವರು?
2: ನಾವು ಉಡುಪಿ ಮಲ್ಪೆಯಿಂದ.
1: ಬೀಚ್ ಅಲ್ಲೆಲ್ಲ ನೀರು ಚೆನ್ನಾಗಿದ್ಯಾ?
2: ಚೆನ್ನಾಗಿದೆ ಮೇಡಮ್.
1: ನಮ್ ಕಡೆ ಎಲ್ಲ ಮಳೆನೇ ಬರ್ತಿಲ್ಲ ಸರ್. ಏನ್ ಮಾಡ್ಕೊಂಡ್ರೆ ತಾವು ಉಡುಪಿಯಲ್ಲಿ?
2: ನಾವು ಮಲ್ಪೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡ್ತೀವಿ.
1: ಏನ್ ಅಂಗಡಿ ಸರ್?
2: ಜನರಲ್ ಸ್ಟೋರ್.
1: ನಿಮ್ ಏಜ್ ಕೇಳ್ಬೋದಾ?
2: ಈಗ 49 ವರ್ಷ.
1: ಓ ಪರವಾಗಿಲ್ಲ, ಏನ್ ನಾಚಿಕೆ ಇಲ್ಲ ನಿಮಗೆ ಹೇಳೋಕೇನು. ಸಂಕೋಚ ಏನಿಲ್ಲ, ಮಾತಾಡೋಕೆ ಸಂಕೋಚ ಅಂತಿದ್ರಿ, ಏಜ್ ಹೇಳೋಕಿನ್ ಸಂಕೋಚ ಇಲ್ಲ ಅಲ್ಲ?
2: ಇಲ್ಲ, ವಯಸ್ಸು ಹೇಳಲಿಕ್ಕೆ ಸಂಕೋಚ ಇಲ್ಲ ಮೇಡಮ್.
1: ಓಕೆ, ಊಟ ಮಾಡಿದ್ರಾ?
2: ಊಟ ಆಯ್ತು ಮೇಡಮ್.
1: ಮೀನ್ ತಿಂದ್ರಾ?
2: ನಮ್ಗ ಮೀನ್ ತಿಂತೀವಿ.
1: ಅಲ್ಲ, ಇವತ್ ಮಧ್ಯಾಹ್ನ ಊಟ?
2: ಇದು ಮಧ್ಯಾಹ್ನ ತರಕಾರಿ ಮೇಡಮ್.
1: ಓಕೆ, ತರಕಾರಿ. ನಾವು ಹೊಂದಿಸಿ ಬರೀರಿ ಪ್ರಶ್ನೆ ಕೇಳಿದ್ವಿ, ಅದಕ್ಕೆ ನೀವು ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ವೆರಿ ಫಸ್ಟ್ ಅಂಡ್ ಫಾಸ್ಟ್ ಆನ್ಸರ್ ಕೊಟ್ಟರು ನೀವು. ಯಾವ್ಯಾವ ಪ್ರಶ್ನೆಗಳಿಗೆ ಅಂದ್ರೆ, ಎ ಬದಿಯಲ್ಲಿ ನಾನು ಪದ ಹೇಳ್ತೀನಿ, ನೀವು ಉತ್ತರ ಹೇಳ್ತಾ ಹೋಗ್ತೀರಾ? ಗುರುಪ್ರೀತ್ ಸಿಂಗ್ ಸಂಧು.
2: ಗುರುಪ್ರೀತ್ ಸಿಂಗ್ ಹಾಕಿ.
1: ನೋ, ನಾವು ಹಾಕಿ ಆಪ್ಷನ್ ಕೊಟ್ಟಿಲ್ಲ.
2: ಫುಟ್ಬಾಲ್ ಮೇಡಮ್.
1: ಎಸ್. ಪರದೀಪ್ ನರ್ವಾಲ್.
2: ಕಬಡ್ಡಿ ಪ್ಲೇಯರ್.
1: ಪಂಕಜ್ ಮಲ್ಹೋತ್ರಾ.
2: ಖೋಖೋ.
1: ದಿವ್ಯಾ ದೇಶ್ಮುಖ್.
2: ಚೆಸ್ ಪ್ಲೇಯರ್ ಮೇಡಮ್.
1: ಚೆಸ್. ಹೆಂಗೆ ಸರ್ ನೀವು ಅಷ್ಟು ಬೇಗ ಆನ್ಸರ್ ಕೊಟ್ಬಿಡ್ರಿ?
2: ನನಗೆ ಕ್ರೀಡೆ ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಉಂಟು ಮೇಡಮ್. ಕ್ರೀಡೆ ದಿವಸ ದಿನಪತ್ರಿಕೆಯಲ್ಲಿ ನೋಡ್ತೀನಿ. ಹೌದು,
1: ದಿನಪತ್ರಿಕೆಯಲ್ಲಿ ನೋಡ್ತೀರಾ?
2: ಕ್ರೀಡೆ ಸ್ವಲ್ಪ ಓದ್ತಾ ಇರ್ತೀನಿ ಕ್ರೀಡೆ ಬಗ್ಗೆ.
1: ಆಡ್ತೀರಾ ತಾವು?
2: ಕ್ರಿಕೆಟ್ ಆಡ್ತೀನಿ.
1: ಕ್ರಿಕೆಟ್ ಆಡ್ತೀರಾ? ಚೆಸ್, ಕಬಡ್ಡಿ, ಖೋಖೋ, ಫುಟ್ಬಾಲ್ ಆಡಿಲ್ಲ?
2: ಇಲ್ಲ.
1: ಬಟ್ ಆಸಕ್ತಿ ಇದೆ?
2: ಆಸಕ್ತಿ ಇದೆ.
1: ನೀವೇ ಫಸ್ಟ್ ಅಂಡ್ ಫಾಸ್ಟ್ ಆನ್ಸರ್ ಕೊಟ್ರಿ ಅಂತ ಹೇಳಿದ್ವಿ, ಹೇಗ ಅನಿಸ್ತಿದೆ?
2: ತುಂಬಾ ಸಂತೋಷ ಆಯ್ತು ಮೇಡಮ್.
1: ನಮ್ಗೂ ನಿಮ್ ಜೊತೆ
2: ಮಾಡಿದಕ್ಕೆ ತುಂಬಾ ಸಂತೋಷ ಆಯ್ತು.
1: ನಮ್ಗೂ ನಿಮ್ ಜೊತೆ ಮಾತನಾಡಿ ತುಂಬಾ ಸಂತೋಷ ಆಯ್ತು.
2: ಎಲ್ಲಿ ಮಾತಾಡ್ಲಿಲ್ಲ ನೀವು, ಇವತ್ತು ಮಾತಾಡಿ ತುಂಬಾ ಸಂತೋಷ ಆಯ್ತು.
1: ಓಕೆ, ನಿಮ್ಮ ಧ್ವನಿ ಕೇಳಿ ನಮ್ಗೂ ತುಂಬಾ ಸಂತೋಷ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಉದಯ್ ಅವರೇ. ಥ್ಯಾಂಕ್ ಯು.
2: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು, ಬಾಯ್. ನಾವು ಕೇಳಿದ ಪ್ರಶ್ನೆಗೆ ಉದಯ್ ಕರ್ಕೇರ ಅವರು ಮೊದಲಿಗೆ ಸರಿಯಾದ ಉತ್ತರವನ್ನು ಕಳಿಸಿದೆ. ಅದರ ಜೊತೆಗೆ ನೇತ್ರಾ ಕೆಂಗೇರಿ ಅವರ ಉತ್ತರ ಕೂಡ ಸರಿಯಾಗಿದೆ. ಸುರೇಶ್ ಮದ್ದೂರು ಯಾದಗಿರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಗೀತಾ ಕಾವೇರಪ್ಪ ವಿರಾಜಪೇಟೆ ಸರಿಯ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಕೆಲವರು ಒಂದೊಂದು ಮಾತ್ರ ಹೇಳಿದ್ದಾರೆ, ಅಂದರೆ ಪರದೀಪ್ ನರ್ವಾಲ್ ಕಬಡ್ಡಿ ಅಷ್ಟೇ ಹೇಳಿದ್ದಾರೆ. ಬೇರೆಯವರು ಇನ್ನೊಂದು ಯಾವುದು ಆಟಗಾರ ಹೆಸರು ತೆಗೆದು ಅವರ ಆಟ ಯಾವುದು ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಗುರುಪ್ರೀತ್ ಸಿಂಗ್ ಸಂಧು ಅವರು, ನಮ್ಮ ಭಾರತದ ಫುಟ್ಬಾಲ್ ಪ್ಲೇಯರ್. ಎಲ್ಲರೂ ಕೂಡ ನಮ್ಮ ಭಾರತೀಯ ಆಟಗಾರರೇ. ಪರದೀಪ್ ನರ್ವಾಲ್ ಕಬಡ್ಡಿ ಪ್ಲೇಯರ್, ಪಂಕಜ್ ಮಲ್ಹೋತ್ರಾ ಖೋಖೋ, ದಿವ್ಯಾ ದೇಶ್ಮುಖ್ ಚೆಸ್. ಸೊ ಇದು ಸರಿಯಾದ ಉತ್ತರ. ಈ ಉತ್ತರ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳೆಯ ಅಭಿನಂದನೆ. ಸಾರಥಿ ಚಿತ್ರದಿಂದ ಮನಸ್ಸಿ ಮನಸ್ಸಿ ಹಾಡನ್ನು ಕೇಳಿದ್ವಿ. ವಿಜಯಪ್ರಕಾಶ್ ಹಾಗೂ ಶಮಿತಾ ಮಲ್ನಾಡ್ ಅವರ ದನಿಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ರಚನೆ. ಇದು ನಿಮ್ಮ ನೆಚ್ಚಿನ ಹೊಂ ಬಿಸಿಲು ಕನ್ನಡ ಕಾಮನಬಿಲ್ಲು.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
5: अल्टीमेट गोल एग्जाम के नंबर नहीं हो सकता है. अल्टीमेट गोल संपूर्ण जीवन के विकास का होना चाहिए.
4: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಪ್ರಶ್ನೆ ಈಗ ಹಾಡಿನ ರೂಪದಲ್ಲಿ ಬರ್ತಾ ಇದೆ. ಹಾಡು ಕೇಳ್ಕೊಳ್ಳಿ, ಆ ನಂತರ ಪ್ರಶ್ನೆ ಏನು ಅಂತ ನಾವು ಹೇಳ್ತೀವಿ.

ಹಾಡು ಕೇಳಿರಲ್ಲ. ಇದು ಯಾವ ಚಿತ್ರದ ಗೀತೆ ಮತ್ತು ಇದರ ಸಾಹಿತ್ಯ ರಚನೆಕಾರರು ಯಾರು, ಚಿತ್ರ ಯಾವುದು ಮತ್ತು ಲಿರಿಸಿಸ್ಟ್ ಸಾಹಿತಿ ಯಾರು, ಇದು ನಮ್ಮ ಪ್ರಶ್ನೆ. ಉತ್ತರ ಏನು ಅನ್ನೋದನ್ನು ನಮಗೆ ವಾಟ್ಸಪ್ ಮಾಡಿ 9480910013 ಕರೆ ಮಾಡೋದಾದರೆ 0800228120 6. ನಿಮ್ಮ ಚಂದದ ಹೆಸರನ್ನ ತಪ್ಪದೆ ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾರೆ, ಇದು ಹೊಂಬಿಸಿಲು.

ಅಷ್ಟೊಂದು ಕಷ್ಟ ಇದೆಯಾ ಈ ಪ್ರಶ್ನೆ ಅನ್ನೋದು ನನಗೂ ಕೂಡ ಯೋಚನೆಗೆ ಸಿಕ್ಕಿದೆ, ಯೋಚನೆಗೆ ಹತ್ತಿದೆ. ಯಾರು ಕೂಡ ಸರಿಯಾದ ಉತ್ತರವನ್ನು ಕಳುಹಿಸಿ ಕೊಟ್ಟಿಲ್ವಾ ಅಂದರೆ ಈಗ ಚಪ್ಪಾಳೆ ಸಿಗಬೇಕಾಗಿರೋದು ವಿಜಯಲಕ್ಷ್ಮಿಗೆ ಮಾತ್ರ. ಆಹಾ, ನನಗೆ ನಾನೇ ಚಪ್ಪಾಳೆ ತಟ್ಕೊಳ್ಳೋರಲ್ಲಿ ಏನು ಖುಷಿ ಇದೆಯಪ್ಪ. ನಮಗೆ ನಾವೇ ಚಪ್ಪಾಳೆ ತಟ್ಕೋಬೇಕು. ಪರವಾಗಿಲ್ಲ, ನೀವು ಚಪ್ಪಾಳೆ ಕೊಟ್ಟಿದ್ದೀರಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಯಾರು ಸರಿಯಾದ

ಕಳಿಸಿಲ್ಲ. ಹರೀಶ್ ಮಲ್ಲೇಶ್ವರ ಒಂದು ಪಾಯಿಂಟಿಗೆ ಅಷ್ಟೇ ಹೇಳಿದ್ದಾರೆ, ಅಂದರೆ ಸಿನಿಮಾ ಯಾವುದು ಅಂತ ಹೇಳಿದ್ದಾರೆ. ನಮ್ಮ ಸಚಿನ್ ರಾಯಚೂರಿನಿಂದನೂ ಕೂಡ, ರಾಕೇಶ್ ಹರಿಹರದಿಂದ ಕೂಡ ಸಿನಿಮಾ ಹೆಸರು ಮಾತ್ರ ಹೇಳಿದ್ದಾರೆ. ಕೆಲವರು ಸುಪ್ರಭಾತ ಅಂತ ಸಾಕಷ್ಟು ಜನ ಕಳಿಸಿಕೊಟ್ಟಿದ್ದಾರೆ, ತಪ್ಪು ಅದು, ಸುಪ್ರಭಾತ ಸಿನಿಮಾದಲ್ಲ. ಸಿದ್ಲಿಂಗಮೂರ್ತಿ ಸಿರಿಗೆರೆ ಸರಿಯಾದ ಉತ್ತರ, ಸಿನಿಮಾ ಹೆಸರು ಮಾತ್ರ. ನೇತ್ರಾ ಕೆಂಗೇರಿ ಅವರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಈಗ ಬಂದಿದೆ, ನಾವೆಲ್ಲ ಆನೆರ್ಗೂ ಹೋದ್ಮೇಲೆ ಬಂದಿದೆ. ನೇತ್ರಾ ಕೆಂಗೇರಿ, ನಿಮ್ಮ ಉತ್ತರ ಸರಿಯಾಗಿದೆ, ಸಿನಿಮಾ ಮತ್ತು ಸಾಹಿತ್ಯ ಹೆಸರನ್ನ ಸರಿಯಾಗಿ ನಮೂದಿಸಿದ್ದೀರಾ. ಅದರ ಜೊತೆಗೆ ಎನ್ ಆರ್ ಪ್ರಸಾದ್ ರಾಜಾಜಿನಗರ್ ಅವರ ಉತ್ತರ ಕೂಡ ಸರಿಯಾಗಿದೆ, ಎರಡು ಅಂದರೆ ಸಿನಿಮಾ ಮತ್ತು ಸಾಹಿತ್ಯ ಹೆಸರು ಚೆನ್ನಾಗಿ ಅಂದರೆ ಸರಿಯಾಗಿದೆ. ಸೊ ನಿಮ್ಮ ಉತ್ತರ ಸರಿಯಾಗಿರೋದ್ರಿಂದ ಇನ್ನೊಬ್ರಿಗೆ ಯಾರೋ ಕಳಿಸಿದ್ರು, ಇವರು ಸಿನಿಮಾ ಹೆಸರು ಮಾತ್ರ ಸರಿ ಇದೆ, ಗುರುರಾಜ್ ಸೋಮಯಾಜಿ ಜ್ಞಾನ ಭಾರತಿ. ನಮ್ಮ ಎನ್ ಆರ್ ಪ್ರಸಾದ್ ಹಾಗೂ ಮತ್ತೊಬ್ಬರು ಯಾರು ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದು ನೇತ್ರಾ ಕೆಂಗೇರಿ, ಇವರಿಗಾಗಿ ಮತ್ತೊಮ್ಮೆ ಚಪ್ಪಾಳೆ. ಸರಿಯಾದ ಉತ್ತರ ಇದು ನಗು ನಗುತಾ ನಲಿ ಚಿತ್ರದ ಗೀತೆ, ಸಾಹಿತ್ಯ ರಚನೆ ಶ್ಯಾಮ ಸುಂದರ್ ಕುಲಕರ್ಣಿ. ನಗು ನಗುತಾ ನಲಿ ಚಿತ್ರದ ಶೀರ್ಷಿಕೆ ಗೀತೆ ಇದು. ಇದನ್ನ ಬರೆದವರು ಶ್ಯಾಮ ಸುಂದರ್ ಕುಲಕರ್ಣಿ. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ, ಎಸ್ ಪಿ ಬಿ ಅವರ ಕಂಠಸಿರಿ.

ಇದೊಂದು ಪಾಲಿಸ್ಬಿಟ್ರೆ ನಾವೆಲ್ಲ ನಗ್ನಗ್ತಾ ಆರಾಮಾಗಿರ್ಬೋದಲ್ಲ. ಈ ಬಾಳಲ್ಲಿ ಏನೇ ಆಗಲಿ ನಗ್ನಗ್ತಾ ನಲಿ. ಆದರೆ ಯಾವಾಗಲೂ ಈ ಪಾಯಿಂಟ್ ಮೈಂಡಲ್ಲಿ ನೆನಪಿರಲ್ಲ ಅನ್ನೋದೇ ಪ್ರಾಬ್ಲಮ್ ಅಲ್ವಾ? ನಗ್ನಗ್ತಾ ಇರುವಾಗ ಮಾತ್ರ ನಗು ಬರುತ್ತೆ, ಈ ಪಾಯಿಂಟ್ ನೆನಪಿರುತ್ತೆ. ಕೋಪ ಬಂದಾಗ ತಕ್ಷಣಕ್ಕಿದ್ದು ನೆನಪೇ ಬರಲ್ಲ. ಹಾಗಾಗಿ ಬಾಳಲ್ಲಿ ಬದುಕಲ್ಲಿ ಏನೇನೆಲ್ಲ ಆಗ್ಬಿಡತ್ತೆ. ಇರಲಿ, ಆ ಬದುಕಿನ ಬವಣೆನೆಲ್ಲ ಸೈಡ್ಗಿಟ್ಬಿಟ್ಟು ಈಗ ಹೊಂಬಿಸಿಲಿಗೆ ಬಂದು ಪ್ರಶ್ನೆಯನ್ನು ಕೇಳ್ತಾ ಇದ್ವಿ. ಸರಿಯಾದ ಉತ್ತರಗಳನ್ನು ನೀವು ನಮಗೆ ವಾಟ್ಸಪ್ ಸಂಖ್ಯೆ ಅಥವಾ ದೂರವಾಣಿ ಮೂಲಕ ಕರೆ ಮಾಡಿ ತಿಳಿಸ್ಬಹುದು. ನಿಮ್ಮ ಹೆಸರನ್ನು ಪದೇ ಪದೇ ಹೇಳ್ತಾ ಇದ್ದೀವಿ, ಹೆಸರನ್ನು ನಮೂದಿಸಲೇಬೇಕು. ಈಗ ಮತ್ತೊಂದು ಪ್ರಶ್ನೆ, ಆರಕ್ಕೇರ್ಲಿಲ್ಲ ಮೂರಕ್ಕಿಳಿಲಿಲ್ಲ ಅನ್ನೋ ನುಡಿಗಟ್ಟಿನ ಅರ್ಥ ಏನು? ಆರಕ್ಕೇರ್ಲಿಲ್ಲ ಮೂರಕ್ಕಿಳಿಲಿಲ್ಲ ಅಂತ ಹೇಳ್ತೀವಿ, ಹಂಗಂದ್ರೆ ಏನು? ನಿಮಗೆ ಗೊತ್ತಿದ್ರೆ ನಮಗೆ ವಾಟ್ಸಪ್ ಮಾಡಿ 9480901013. ದೂರವಾಣಿ ಸಂಖ್ಯೆ 0800222816.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ನಾವು ಪ್ರಶ್ನೆ ಕೇಳಿದ್ವಿ, ಹೋಮ್ ಬೆಸ್ಲಿನಲ್ಲಿ ಸಾಕ ಜನ ಉತ್ತರಗಳನ್ನ ಕಳ್ಸಿಕೊಟ್ಟಿದ್ದಾರೆ. 6 ಕೇಳಲಿಲ್ಲ, 3 ಕಿಳಿಯಲಿಲ್ಲ, ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ವಿ. ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ ಜಗದಾಂಬಿಕಾ, ಹಂಸವೇಣಿ, ಭಾಗ್ಯರಾಮಣ್ಣ, ಹರೀಶ್ ಮಲ್ಲೇಶ್ವರ, ವರಲಕ್ಷ್ಮಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಸುರೇಶ್ ಮದ್ದೂರು, ಯಾದಗಿರಿ, ಸುಭಾನ್ ಕೋರಿ, ಹಂಪಸಾಗರ, ಸುಮಿತ್ರ ಸಂಡೂರು, ಬಿಕೆ ಶಿವಕುಮಾರ್, ಸಿಂಗಟಗೆರೆ, ಗೀತಾ ಕಾವೇರಪ್ಪ, ವಿರಾಜ್ಪೇಟೆ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದೀರಾ. 6 ಕೇಳಲಿಲ್ಲ, 3 ಕಿಳಿಯಲಿಲ್ಲ ಅಂದರೆ ಅರ್ಥ ಯಾವುದೇ ಪ್ರಗತಿ ಕಾಣ್ತಾ ಇಲ್ಲ, ಯಾವುದೇ ಬೆಳವಣಿಗೆನೂ ಕಾಣ್ತಾ ಇಲ್ಲ, ಯಥಾಸ್ಥಿತಿ ಅಂತ ಇದ್ದಂಗೆ ಇರೋದು. ಈಗ ನಾವು ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡಿದ್ದೀವಿ ಅಂದರೆ ತಿಂಗಳಿಗೆ ಇಷ್ಟು ಆದಾಯ ಬರ್ತಿದೆ, 1 ಲಕ್ಷ 1 ಲಕ್ಷ ಅಂದ್ಕೊಳ್ಳಿ, ಹಾಂ ಅದು ಯಾವ ಬಿಸ್ನೆಸ್ಸು ಅಂತ ಆಮೇಲೆ ಯೋಚನೆ ಮಾಡಿ ನನ್ನ ಕೇಳಬೇಡಿ, ಸುಮ್ಮನೆ ಲೆಕ್ಕ ಕೇಳಿದಷ್ಟೇ. ನೋಡಿ, ದುಡ್ಡು ಅಂದ ತಕ್ಷಣ ಎಲ್ಲ ಕನ್ಫ್ಯೂಸ್ ಆಗೋಗುತ್ತೆ. 1 ತಿಂಗಳಿಗೆ 1 ಲಕ್ಷನೂ 2 ಲಕ್ಷನೂ ಆದಾಯ ಬರ್ತಿದೆ ಅಂತಂದರೆ ದಿನ ಕಳೆದಂತೆ ನಾವು ಪ್ರಗತಿ ಆಗ್ತಾ ಹೋಗಬೇಕು. ನೆಕ್ಸ್ಟು 1-5 ತಿಂಗಳ ನಂತರ 1 ತಿಂಗಳಿಗೆ 4 ಲಕ್ಷ 5 ಲಕ್ಷ ಆದಾಯ ಬರಬೇಕು. ಅದಾದ ಸ್ವಲ್ಪ ದಿನಗಳ ನಂತರ ಇನ್ನೂ ಜಾಸ್ತಿ ಬರಬೇಕು. ಇಲ್ಲ ತೀರಾ ಲಾಸ್ ಆಗಿ ಹೋಗ್ತಾ ಇದೆ, ನನಗಿದು ಕೈಗೂಡ್ತಾ ಇಲ್ಲ ಅಂತಂದರೆ ಕೆಳಗೆ ಬಂದುಬಿಡ್ತೀವಿ. 2 ಲಕ್ಷ 1 ಲಕ್ಷಕ್ಕಿಂತ ಕಮ್ಮಿಯೇ, 90,000 80,000 ಅಂತ. ಅದು ಆಗ್ತಾನೇ ಇಲ್ಲ, ತೀರಾ ನಮಗೆ ಪ್ರಾಫಿಟ್ಟು ಆಗ್ತಾ ಇಲ್ಲ, ಬೆಳವಣಿಗೆನೂ ಕಾಣ್ತಾ ಇಲ್ಲ, ಇರ್ತವಾಗ ಕೆಳಗೆ ಲಾಸ್ ಆಗ್ತಾನೆ ಅಂತಲೂ ಹೇಳ್ತಾ ಇಲ್ಲ. ಅದೇ ಗ್ರಾಫಲ್ಲೇ ಇದ್ದೀವಿ. ಮಗುನು ಅಷ್ಟೇ, ಓದೋದ ಮಗು ಇಷ್ಟು ಪರ್ಸೆಂಟೇಜ್ ತೊಗೊಂಡಿದ್ಯಾ, ಅಷ್ಟೇ ಎಲ್ಲ ಕ್ಲಾಸಲ್ಲೂ, ಎಲ್ಲ ಸೆಮಿಸ್ಟರಲ್ಲೂ, ಎಲ್ಲ ಸಬ್ಜೆಕ್ಟಲ್ಲೂ ಹಾಗೆ. ಅಂದರೆ 6 ಕೇಳ್ತಾ ಇಲ್ಲ, 3 ಕಿಳಿತಾ ಇಲ್ಲ ಅಂತ. ಇದು ತೀರಾ ಮಧ್ಯಮ ವರ್ಗದವ್ರ ಮನೇಲಿ ತೀರಾ ಕಷ್ಟ ಇದ್ದಾಗ ಅಥವಾ ಏನೋ ನಡೀತಾ ಇದೆ ಜೀವನ, ಸಮಾಧಾನ ಹೊಟ್ಟೆಗೆ ತುಂಬುವಷ್ಟು ಸಾಕು ಅನ್ನೋ ರೀತಿ ಇದ್ದರೆ ಹಾಗೇ ಇರುತ್ತೆ. ಹೊಟ್ಟೆಗೆ ತುಂಬೋಷ್ಟು ಸಾಕು ಅಂತಂದರೆ ನಾವೆಲ್ಲ ಒಡವೆ ವಸ್ತ್ರ ಹಾಕ್ಕೊಂಡು ಓಡಾಡೋದು ಯಾವಾಗ? 6 ಕೇರಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಸೊ ಯಥಾಸ್ಥಿತಿಲಿರೋದು ಅಷ್ಟ ಪ್ರಗತಿನೂ ಕಾಣ್ತಾ ಇಲ್ಲ, ಇತ ಅವನತಿನೂ ಕಾಣ್ತಾ ಇಲ್ಲ ಅನ್ನೋ ರೀತಿ ಹೇಳೋ ಸಂದರ್ಭದಲ್ಲಿ 6 ಕೇರಲಿಲ್ಲ, 3 ಕಿಳಿಲಿಲ್ಲ ಅಂದರೆ ಜಾಸ್ತಿನೂ ಆಗಲಿಲ್ಲ, ಕಮ್ಮಿನೂ ಆಗಿಲ್ಲ ಅನ್ನೋ ರೀತಿ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈ ಥರದ ಉತ್ತರ ಅಂದರೆ ಯಾರು ಸರಿ ಉತ್ತರ ಕೊಟ್ಟಿದ್ದೀರೋ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮ್ಮ ಜೀವನ 6 ಕೇರ್ತಾ ಇರಲಿ, ಆಮೇಲೆ 6, 12 ಆಗಲಿ, 12, 18 ಆಗಲಿ ಅಂತ ನಾನು ಬಯಸ್ತೀನಿ. ಹಾಗೆ ನೀವು ಕೂಡ ನಮಗೂ ಬಯಸಿ ಅಂತ ಒಂಚೂರು ಬಯಸ್ತೀವಿ ಅಷ್ಟೆ. ಇನ್ನು ಸರಿ ತಪ್ಪು ತಿಳಿಸಿ. 1 ತೊಲಾ ಎಂದರೆ 10 ಗ್ರಾಮ್, ಸರಿನಾ ತಪ್ಪಾ? ನಿಮ್ಮ ಉತ್ತರ ಏನು? ಸರಿಯಾದ ಉತ್ತರವನ್ನು ವಾಟ್ಸಪ್ ಮಾಡಿ 0802281206 ಕರೆ ಮಾಡಬಹುದು. ವಾಟ್ಸಪ್ ನಂಬರ್ 9480901013. 1 ತೊಲಾ ಎಂದರೆ 10 ಗ್ರಾಮ್, ಸರಿನಾ ತಪ್ಪಾ? ನಿಮ್ಮ ಉತ್ತರ ಏನು? ಬೇಗ ಬೇಗ ತಿಳಿಸ್ಕೊಡಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು ಹೊಂಬಿಸಲು.

ಯಾಕೆ ಯಾಕೆ ಅಂತ ನಾವು ಕೂಡ ಕೇಳ್ತಾ ಇದ್ದೀವಿ. ಯಾಕೆ ಸಮಯ ಇಷ್ಟು ಬೇಗ ಓಡ್ತಾ ಇದೆ? 3:56. ಪ್ರಶ್ನೆಯನ್ನು ಕೇಳಿದ್ವಿ, ಸರಿ ತಪ್ಪು ತಿಳಿಸಿ. 1 ತೊಲಾ ಎಂದರೆ 10 ಗ್ರಾಮ್, ಸರಿನಾ ತಪ್ಪಾ? ಸರಿಯಾದ ಉತ್ತರಗಳನ್ನ ಕಳಿಸಿ ಕೊಟ್ಟಿದ್ದಾರೆ ಪದ್ಮಶ್ರೀ ಕುಟುಂಬ, ರಾಮಚಂದ್ರಪುರ, ಸುಧಾನಾರಾಯಣ್ ಕೆಹಳ್ಳಿ, ರೇಣುಕಾ ದಾವಣಗೆರೆ, ಎಸ್ ನಾಗರಾಜರಾವ್ ಅನ್ನಪೂರ್ಣೇಶ್ವರಿ ನಗರ್, ನಾಗರಾಜು, ಬಿ ಕೆ ಶಿವಕುಮಾರ್, ಲಕ್ಷ್ಮಣ್ ರಾವ್, ದೊಡ್ಡ ಬೊಮ್ಮಸಂದ್ರ, ಗುರುರಾಜ್ ಕುಟುಂಬ, ವಿರುಪಾಕ್ಷ ನಗರ, ಗುರು ಸೋಮಯಾಜಿ, ಜ್ಞಾನಭಾರತಿ, ಬೂದಿಗೆರೆ ಮುರಳಿ, ವೇದಾ ಶೆಟ್ಟಿಕಾಳವರ ಕುಂದಾಪುರ, ಅನಂತಮೂರ್ತಿ ಶೃಂಗೇರಿ, ಮಂಜುನಾಥ್ ಇಂದರಗಿ ಸೇರಿದಂತೆ ಅನೇಕರು ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಜಯಪುಟ್ಟಸ್ವಾಮಿ ಅವರು ಫ್ರಮ್ ಕೆನಡಾ, ಇವರು ಕೆನಡಾ ಅಂತ ಹಾಕಿದ್ದಾರೆ. ಮೇಡಮ್ ಕೆನಡಾ ಹೋಗ್ಬಿಟ್ರಾ? ವಾಪಸ್ ಬರುವಾಗ ನಂಗೇನಾದ್ರು ತೊಗೊಂಬನ್ನಿ ಅಂತ ಹೇಳ್ತೀನಿ ಅಷ್ಟೇ. ಏನು ಹೇಳೋಕ್ಕಾಗತ್ತೆ ನಾವು? ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಅದ್ರ ಜೊತೆಗೆ ಅನೇಕರು ಸರಿ ಉತ್ತರವನ್ನು ಕಳಿಸಿದ್ದಾರೆ. ಯಾರೆಲ್ಲ ತಪ್ಪು ಅಂತ ಸರಿಯಾಗಿ ಉತ್ತರ ಕೊಟ್ಟಿದ್ರೋ ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳೆಯ ಅಭಿನಂದನೆ. ಹೌದು, ನಮ್ಮ ಹೇಳಿಕೆ ತಪ್ಪಾಗಿದೆ. 1 ತೊಲಾ ಎಂದರೆ 10 ಗ್ರಾಮ್ ಅಲ್ಲ. ಅದು ಹೇಗೆ ಅಂತ ರಮ್ಯಾ ಮಲೆನಾಡು ಚಿಕ್ಕಮಗಳೂರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. 1 ತೊಲಾ ಅಂದರೆ 10 ಗ್ರಾಮ್ ಎಂಬುದು ಸರಿಯಲ್ಲ, ಇದು ತಪ್ಪು. ಯಾರಾದರೂ 10 ಗ್ರಾಮ್ಗೆ 1 ತೊಲಾ ಅಂತ ಹೇಳ್ತಾ ಇದ್ದರೆ ಅದು ಕೇವಲ ವ್ಯವಹಾರದ ಅನುಕೂಲಕ್ಕಾಗಿ ಬಳಸುವಂಥ ಒಂದು ಅಂದಾಜು ಲೆಕ್ಕನೇ ಹೊರತು ವೈಜ್ಞಾನಿಕವಾಗಿ ನಾವು ಲೆಕ್ಕಾಚಾರಕ್ಕೆ ಅಂತ ಕೂತ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆನ್ಸರ್ ಅದಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ 1 ತೊಲಾ ಅಂದರೆ 11 ಗ್ರಾಮ್ 600 ಮಿಲಿಗ್ರಾಮ್, ಅಂದರೆ 11.66 ಗ್ರಾಮ್ ಅಂತ ಇದು ಸರಿಯಾದ ಉತ್ತರ ಆಗಿತ್ತು. 1 ತೊಲಾ ಅಂದರೆ 10 ಗ್ರಾಮ್ ಅಲ್ಲ, ಅದು ಗಣಿತ ವಿಜ್ಞಾನ ಈ ಥರ ಎಲ್ಲ ಲೆಕ್ಕ ಹಾಕಿದ್ರೆ ಸರಿಯಾಗಿ ಬರಲ್ಲ. ಸಮಾಜದಲ್ಲಿ ಹೇಳ್ತಾರೆ ಅಷ್ಟೇ, 1 ತೊಲಾ ಅಂದರೆ ಓ 10 ಗ್ರಾಮಾ ಅನ್ನೋ ಥರ ಲೆಕ್ಕ ಹಾಕೋತೀವಿ ಅಷ್ಟೇ. ಬಟ್ ಅದು ತಪ್ಪು. ತಪ್ಪು ಅಂತ ಯಾರು ಸರಿ ಉತ್ತರ ಕೊಟ್ಟಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ನಿಮ್ಮೆಲ್ಲರ ಪ್ರೀತಿ ಫಲಿಸಲಿ, ಸ್ನೇಹ ಸಮೃದ್ಧವಾಗಿರಲಿ, ಬಾಂಧವ್ಯ ಬೆಸೆಯಲಿ. ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮ್ರಬಿಲು, ತುಂಬಾ ಕಲರ್ಫುಲ್ಲು. 4 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂದೇಶ್ ಟು ಸೋಲ್ಜರ್ ವಿಶೇಷ ಕಾರ್ಯಕ್ರಮ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಸಮಯ ಆಗಿದೆ 5:01. ಗುರುವಾರ ಸಂಜೆ, ಇವತ್ತಿನ ನಾನ್ ಸ್ಟಾಪ್ ಸಂಜೆಗೆ ನಿಮ್ಮೆಲ್ಲರಿಗೂ ಪ್ರೀತಿ.

ಭಕ್ತಿಯ ಸ್ವಾಗತ. ಅದ್ಭುತವಾದ ಸೊಗಸಾದ ಹಾಡುಗಳನ್ನು ಕೇಳ್ತಾ ಸಾಗುವಂತಹ ಸಮಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ಆರ್ ಜಿ ಪ್ರವೀಣ್ ಜೋಯ್ಸ್. ಮಾತುಕತೆ, ಹಾಡು ಎಲ್ಲವೂ ನಿಮ್ಮ ಜೊತೆಯಾಗುತ್ತೆ. ಇದೀಗ ಕಾರ್ಯಕ್ರಮನ ಶುರು ಮಾಡೋಣ. ವಿಜಯ್ ಪ್ರಕಾಶ್ ರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಶೃಂಗಾರದ ಹೊಂಗೆ ಮರ, ಪಂಚತಂತ್ರ ಚಿತ್ರದಿಂದ ಈ ಗೀತೆ ಕೇಳ್ತಾನೆ. ರೀ ಚುನ್ ಮಾಡ್ರಿ, ಎಫ್ ಎಂ ರೈನ್ಬೋ 101.3, ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್, ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ ಬೋ. 5:11 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನ್ ಸ್ಟಾಪ್ ಸೂಪರ್ ಹಿಟ್ ಗೀತೆಗಳು ನಿಮ್ಮೆಲ್ಲರಿಗಾಗಿ ಹೀಗೆ ಪ್ರಸಾರವಾಗುತ್ತೆ. ಪ್ರಸಾರವಾಗ್ತಾ ಅದರ ಮಧ್ಯದಲ್ಲಿ ಒಂದಿಷ್ಟು ಮಾತುಕತೆಯಲ್ಲಿ ಕೂಡ ಜೊತೆಯಾಗೋಣ. ಇನ್ನು ಇವತ್ತಿನ ಮಾತುಕತೆ ಅತ್ಯಂತ ಸಿಂಪಲ್ ಅನಿಸುತ್ತೆ. ಎಲ್ಲ ಡಿವೈಸಸ್ಗಳು, ನಾವು ಬಳಸುವಂತಹ ಪ್ರತಿಯೊಂದು ಉಪಕರಣಗಳು ಸ್ಮಾರ್ಟ್ ಆಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಸ್ಮಾರ್ಟ್ ಫೋನ್, ತದನಂತರ ಸ್ಮಾರ್ಟ್ ಕಂಪ್ಯೂಟರ್ಗಳು, ಸ್ಮಾರ್ಟ್ ಟಿವಿಗಳು, ಸ್ಮಾರ್ಟ್ ವಾಷಿಂಗ್ ಮಿಷಿನ್, ಸ್ಮಾರ್ಟ್ ಅಬ್ಬಾ ಲಿಸ್ಟ್ ಹೀಗೆ ಉದ್ದ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಇನ್ನು ಮುಂದೆ ಒಂದಿಷ್ಟು ಸ್ಮಾರ್ಟ್ ಉಪಕರಣಗಳನ್ನು ನಾವು ತಿನ್ನಬಹುದು ಕೂಡ. ಏನು ತಿನ್ನುವಂತಹ ಸ್ಮಾರ್ಟ್ ಉಪಕರಣಗಳೇನ್ರಿ? ಏನು ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು, ಡಿವೈಸಸ್ಗಳನ್ನು ತಿನ್ನೋಕ್ಕಾಗುತ್ತಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಜ. ಇನ್ನು ಮುಂದೆ ನಾವು ಒಂದಿಷ್ಟು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತಿನ್ನಬಹುದು.

ಇದು ಕನ್ನಡ ಕಾಮನದಲ್ಲಿ ಎಫ್ ಎಂ ರೈನ್ಬೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ತಾಜಾ ಸಮಾಚಾರ ಜತಿನ್ ರಾಜ್ರವರ ಧ್ವನಿಯಲ್ಲಿ ನಿಮ್ಮೆಲ್ಲರಿಗಾಗಿ ಹಾಡು ಮೂಡಿಬಂತು. ಇನ್ನು ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ಸ್ಮಾರ್ಟ್ ಡಿವೈಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲೂ ಇವತ್ತಿರುವಂತಹ ಸ್ಮಾರ್ಟ್ ಡಿವೈಸ್ಗಳನ್ನು, ಈ ಸ್ಮಾರ್ಟ್ ಉಪಕರಣಗಳನ್ನು ನಾವು ತಿನ್ನಬಹುದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಗಾಬರಿ ಆಗೋದು ಬೇಡ, ಹೌದು ಇದು ನಿಜಾನೇ, ಇದು ಸಾಧ್ಯ ಆಗಿದೆ. ಈಗ ನಾವು ತಿನ್ನಕ್ಕೆ ಹೊರಟಿರೋದು ಯಾವ ರೀತಿಯ ಸ್ಮಾರ್ಟ್ ಪದಾರ್ಥಗಳನ್ನು ಅಂತ ಹೇಳಿದ್ರೆ, ಅದು ಔಷಧಿಯಾಗಿ ಅಥವಾ ಒಂದು ರೀತಿಯಲ್ಲಿ ಚಿಕಿತ್ಸೆಯಾಗಿ ನಮ್ಮ ದೇಹದ ನಿರ್ದಿಷ್ಟ ಸ್ಥಳಕ್ಕೆ ಹೋಗಿ ಕೆಲಸ ಮಾಡಬಲ್ಲದು. ಈ ರೀತಿಯ ಸ್ಮಾರ್ಟ್ ಡಿವೈಸಸ್ಗಳನ್ನು ಸ್ಮಾರ್ಟ್ ಪಿಲ್ಗಳು ಅಂತ ಹೇಳಿ ಕರೀತಾರೆ. ಒಂದು ರೀತಿಯಲ್ಲಿ ಸ್ಮಾರ್ಟ್ ಮಾತ್ರೆಗಳು ಅಂತ ನಾವು ಹೇಳಬಹುದು ಅನಿಸುತ್ತೆ. ಖಾದ್ಯ ವಸ್ತುಗಳ ರೀತಿಯಲ್ಲೇ ಇದೀಗ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತಿನ್ನುವಂತಹ ಸಮಯ ಬಹುಶಃ ಬಂದಾಗಿದೆ. ಈ ಸ್ಮಾರ್ಟ್ ಪಿಲ್ಗಳ ಬಗ್ಗೆ ಇನ್ನಷ್ಟು ಮಾತಾಡೋಣ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಮುಂದುವರ್ತಾ ಇದೆ ಅವಿನಾಶ್ ಶಬೀರ್ ಅವರ ಧ್ವನಿಯಲ್ಲಿ ನೀನಾದಿನ. ಕೇಳ್ತೀನಿ, ರೀಚ್ ಮಾಡ್ರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ನಾನ್ ಸ್ಟಾಪ್ ಸಂಜೆ.

3.3 ಮ್ಯೂಸಿಕ್ಲಿ ಮ್ಯಾಜಿಕಲಿ ಯಾಸ್ನಲ್ಲಿ ನಾವಿವತ್ತು ನಾನ್ ಸ್ಟಾಪ್ ಸಂಚಯಲ್ಲಿ ಸ್ಮಾರ್ಟ್ ಪಿಲ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ಸ್ಮಾರ್ಟ್ ಔಷಧಿಗಳೇನಿದೆ, ಸ್ಮಾರ್ಟ್ ಮಾತ್ರೆಗಳೇನಿದೆ, ಈ ಮಾತ್ರೆಗಳೊಳಗೆ ಒಂದಿಷ್ಟು ಉಪಕರಣಗಳು ಅಡಗಿರುತ್ತಂತೆ. ಕೆಲವೊಮ್ಮೆ ಕ್ಯಾಮ್ರಾಗಳಿರಬಹುದು, ಕೆಲವೊಮ್ಮೆ ಔಷಧಿಗಳಿರಬಹುದು, ಕೆಲವೊಮ್ಮೆ ಸೆನ್ಸರ್ಗಳಿರಬಹುದು. ಈ ಸೆನ್ಸರ್ಗಳು ಕ್ಯಾಮ್ರಾಗಳು ನಿರ್ದಿಷ್ಟವಾದ ಜಾಗವನ್ನು ತಲುಪಿ ತದನಂತರ ತಮ್ಮ ಕೆಲಸವನ್ನು ಕಾರ್ಯವನ್ನು ಅಲ್ಲಿ ಮುಗಿಸಿ ಕಳಿಸಬೇಕಾಗಿರುವಂತಹ ಸಂದೇಶವನ್ನು ಕಂಪ್ಯೂಟರ್ಗೆ ಕಳಿಸಿ ತನ್ನ ಕೆಲಸವನ್ನು ಮುಗಿಸುತ್ತಂತೆ. ಈ ರೀತಿಯ ಸ್ಮಾರ್ಟ್ ಉಪಕರಣಗಳನ್ನು ಮೆಮ್ಸ್ ಅಂತ ಹೇಳಿ ಕರೀತಾರೆ, ಮೈಕ್ರೋ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸ್ಟ್ರಕ್ಚರ್ಗಳು ಅಂತ ಹೇಳಿ ಕರೀತಾರೆ. ಈ ರೀತಿಯ ಮೆಮ್ಸ್ಗಳೇನು ಹೊಸದಲ್ಲ. ಉದಾಹರಣೆಗೆ ಪ್ರತಿ ಕಾರ್ನಲ್ಲಿ ಇವತ್ತಿರುವಂತಹ ಏರ್ ಬ್ಯಾಗ್ಗಳು ಕೂಡ ಇದೇ ಮೈಕ್ರೋ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸ್ಟ್ರಕ್ಚರ್ಗಳಿಂದ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ ಇದೀಗ ಆ ತಂತ್ರಜ್ಞಾನವನ್ನು ಬಳಸಿ ಮಾತ್ರೆಗಳಾಗಿ ಮಾಡಲಾಗಿದೆ. ಆದರೆ ಇಲ್ಲಿರುವಂತಹ ಕಷ್ಟ ಏನು ಅಂತ ಹೇಳಿದ್ರೆ, ಈ ಮಾಡುವಂತಹ ಎಲೆಕ್ಟ್ರಾನಿಕ್ ಉಪಕರಣಗಳು ದೇಹದ ಯಾವುದೇ ಭಾಗಕ್ಕೆ ತೊಂದರೆಯನ್ನು ನೀಡಬಾರದು. ಇದು ಅತ್ಯಂತ ಕಷ್ಟದ ಕೆಲಸ. ಕಾರಣ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಆಚೆ ಕಡೆಯ ವಸ್ತು ದೇಹದ ಒಳಗಡೆಗೆ ಹೋದರೆ ನಮ್ಮ ದೇಹ ಅದನ್ನು ಎಕ್ಸೆಪ್ಟ್ ಮಾಡೋದೇ ಇಲ್ಲ. ಹಾಗಾಗಿ ಅಲ್ಲಿರುವಂತಹ ಈ ಒಂದು ಬ್ಯಾರಿಯರ್ಗಳನ್ನೆಲ್ಲ ದಾಟಿ ತದನಂತರ ಇದು ತನ್ನ ಜಾಗವನ್ನು ತಲುಪಿ ತನ್ನ ಕಾರ್ಯವನ್ನು ನಿರ್ವಹಿಸಿ ಸಂದೇಶವನ್ನು ಡಾಕ್ಟರ್ಗಳಿಗೆ ರವಾನಿಸಬೇಕು. ಇಂತಹ ಕೆಲಸವನ್ನು ಮಾಡೋದಕ್ಕೆ ಇದೀಗ ಈ ಸ್ಮಾರ್ಟ್ ಔಷಧಿಗಳು, ಸ್ಮಾರ್ಟ್ ಪಿಲ್ಗಳು ರೆಡಿಯಾಗಿದೆ. ನಿಮಗೇನಿಸುತ್ತೀ, ಈ ರೀತಿಯ ಮಾತ್ರೆಗಳನ್ನು ನೀವು ತಗೊಳ್ತೀರಾ? ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9408093 ಕೇಳ್ತೇನೆ. ಚಿನ್ ಮಾಡ್ರಿ. ಇದು ಕನ್ನಡ ಕಾಮನಬಿಲ್ಲು FM ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. 5:53 ಆಗಿದೆ. ಸ್ಮಾರ್ಟ್ ಮಾತ್ರೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ರೀತಿಯ ಸ್ಮಾರ್ಟ್ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ನಾವು ತಿನ್ನಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಡಾಕ್ಟರ್ಗಳಿಗೆ ಇನ್ನಷ್ಟು ಸಹಾಯವಾಗಲಿ ಈ ರೀತಿಯ ಸ್ಮಾರ್ಟ್ ಉಪಕರಣಗಳಿಂದ ಅಂತ ಹೇಳ್ತಾ ಇವತ್ತಿನ ಈ ಹೊತ್ತಿನ ಕಾರ್ಯಕ್ರಮನ ಕೊನೆ ಮಾಡುವಂಥ ಸಮಯ. ನೀವು ಕೇಳ್ತಾ ಇದ್ದು ನಾನ್ ಸ್ಟಾಪ್ ಸಂಜೆಯಿನಷ್ಟು ಸುಮಧುರ ಗೀತೆಗಳು ನಿಮ್ಮೆಲ್ಲರಿಗಾಗಿ. ನಿಮ್ಮೆಲ್ಲರ ಕನ್ನಡ ಕಾಮನಬಿಲ್ಲಿನಲ್ಲಿ ಹೀಗೆ ಮುಂದುವರಿಯುತ್ತೆ. ಟ್ಯೂನ್ ಮಾಡಿರಿ, ಕೇಳ್ತೇನೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಇನ್ನೀಗ ಮೂಡಿ ಬರಲಿದೆ ನಿಮ್ಮೆಲ್ಲರಿಗಾಗಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಮ್ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು, ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು, ರಸಾಯನಶಾಸ್ತ್ರ ಪ್ರಾಧ್ಯಾಪಕರು, ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಗಣನೀಯ ಕೆಲಸ ಮಾಡಿದ್ದಾರೆ ಜೆಆರ್ ಲಕ್ಷ್ಮಣರಾವ್. ವಿಜ್ಞಾನದ ಪ್ರಚಾರ ಪ್ರಸಾರ, ವಿಜ್ಞಾನ ಚಳುವಳಿಯನ್ನೇ ಮಾಡಿದವರು ವಿಜ್ಞಾನ ಪರಿಷತ್ನ ರೂವಾರಿ ಜೆಆರ್ ಲಕ್ಷ್ಮಣರಾವ್. ಅವರ ಧ್ವನಿಯನ್ನು ಈಗ ಆಲಿಸೋಣ.
4: ನಾವು ವಿಜ್ಞಾನದಲ್ಲಿ ಬರೆಯೋದು ಏಕೆ, ಗುರಿ ಏನು? ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು, ವೈಜ್ಞಾನಿಕ ವಿಧಾನವನ್ನು ಪಾಪ್ಯುಲರೈಸ್ ಮಾಡಬೇಕು, ಜನಗಳು ಇದನ್ನು ಬೆಳೆಸ್ಕೊಳ್ಬೇಕು. ಈ ಕೆಲಸ ಸಾಧನೆ ಮಾಡೋದಕ್ಕೆ ಬರೀ ಸಾಹಿತ್ಯ ಒದಗಿಸಿದ್ರೆ ಸಾಲದು, ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಅಲ್ಲಿ ನಾನು ನೋಡಿ ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ, ಯಾರನ್ನಾದರೂ ಕೇಳೋಣ ಸಾಧ್ಯವಾದರೆ, ಯಾರಾದರೂ ನನ್ನ ಸ್ನೇಹಿತರು ಸಿಗ್ತಾರೆ ಅನ್ನೋದು ಮಾಡೋದಕ್ಕೆ ಅಂತ ಬಂದಾಗ, ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75
5: ಪ್ರಾರಂಭವಾಗಿತ್ತು. ಹೌದು,
4: ಸಾಲದ್ದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು ಸೇತುರಾರು, ಮತ್ತು ಅದರ ಬ್ರೈನ್ ಚೈಲ್ಡ್ ಆಫ್ ಎ ಕೆ ಎನ್ ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು

0: ಹೇಳಿದ್ರು ನೋಡೋಣ ಅದನ್ನ ಏನು ಮಾಡ್ಬೋದು ಅಂತ. ಮೊತ್ತ ಮೊದಲನೇದಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೆ, ಈ ಕೆಲಸಕ್ಕೆ ಕೈ ಹಾಕ್ಬೋದೆ. ಅದು ಹೇಗಾಯ್ತೋ ಏನು ಕತ್ತೀವೋ, ಅವರಿಗೆ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ಲಿ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದ್ರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತವ್ರಿಗೆ. ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ, ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್ ಅಂತ ನಾವು ತಗೋತೀವಲ್ಲ, ಹಾಗೆ ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ, ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು, ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದ್ರೂ ಒಬ್ಬರನ್ನ ಕರೆಸಿ ಅವ್ರ ಕೈಲಿ ಒಂದು ಭಾಷಣ ಮಾಡಿಸಿ, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. ಎಂ ಪಿ ಪರಮೇಶ್ವರನ್ ಅಂತ ಇದ್ದಾರೆ ಅವರು, ಅವ್ರನ್ನ ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗ್ಬೋದು, ಲೇಖನಗಳು ಕೊಡೋಕ್ಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು, ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹೀ ಇಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆ ಒಳಗೆ ಒಂದು 80,000 ಆಯಿತು, ಒಂದು 5,000 ಹಚ್ಚಾಕೋಕ್ಕೆ ನೀವು ಮಾಡಿಬಿಡಿ ನಾವು ಕೊಡ್ತೀವಿ ಅಂದರು. ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭವಾಯಿತು. ಇದಕ್ಕೆಲ್ಲ ಮೊದಲ ಒಂದು ಸುಮಾರೊಂದು 10 ವರ್ಷ ಈ ಪ್ರಕಟಣೆ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಕಟಣೆ ಪ್ರಪಂಚದ ಮೇಲೆ ಒಂದು 10 ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾಯಿರೋರು. ಅವರೇ ಹೇಳಿದರು ಕನ್ನಡ ಪ್ರಕಟಣೆ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ ಇದು, ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4 ಆವೃತ್ತಿ, 5 ಆವೃತ್ತಿ, 6 ಆವೃತ್ತಿಗಳು ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ 1 ವರ್ಷವಾದ ಮೇಲೆ 80ರ ಜೂನ್ನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿದ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು ಮೊತ್ತ ಮೊದಲ ಈ ಕಾರ್ಯಕಾರಿ ಸಮಿತಿ ಸಭೆ ಸೇರಿತು. ನಮ್ಮ ಮೈಸೂರಿನಲ್ಲಿ ಆ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾಪಕರಿಗೆ ನಾನು ಒಬ್ಬ. ಒಂದು ವಿಚಿತ್ರ ಏನು ಅಂತಂದರೆ ಅದು 1978ರಲ್ಲಿ ಪ್ರಾರಂಭವಾದ್ದು, 78ರಿಂದ ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ. ಆ ಕ್ರಮೇಣ ಈ ನಮ್ಮ ಕಾರ್ಯಕಾರಿ ಸಮಿತಿಗಳಿಗೆ ಮುಂದೆ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು. ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿಗಳಿಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು ಮಾಡಬೇಕು ಅಂತ ಬಂದಾಗ ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಜೆಆರ್ ಲಕ್ಷ್ಮಣರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

0: ಸಮಯಾಗಿದೆ 6:19:48. ನೀನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಸಂಚಿಕೆಯನ್ನ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಆಪರೇಷನ್ ಸಿಂಧೂರ್ ಇತ್ಯಸ್ಯ ಪ್ರಥಮ ವಾರ್ಷಿಕೋತ್ಸವಂ ಆಚರಿತಂ. ಭಯೋತ್ಪಾದನಸ್ಯ ಪರಾಜಯೇ ತಸ್ಯ ಸಕ್ಷಮ ವಿಧಿವ್ಯವಸ್ಥಾಯಾಃ ವಿನಾಶೇ ಚ ಭಾರತಸ್ಯ ಪ್ರತಿಬದ್ಧತಾಂ ಪುನಃ ದೃಢೀಕೃತಂ. ಬಿಹಾರಸ್ಯ ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ಸ್ವಮಂತ್ರಿಮಂಡಲಸ್ಯ ವಿಸ್ತಾರಂ ಕೃತವಾನ್. ನಿತೀಶ ಕುಮಾರಸ್ಯ ಪುತ್ರೇಣ ಸಹ ದ್ವಾತ್ರಿಂಶತ್ ಮಂತ್ರಿಣಃ ಚ ನೂತನ ಮಂತ್ರಿಮಂಡಲೇ ಶಪಥ ವಚನಂ ಸ್ವೀಕೃತವಂತಃ. ತಮಿಳುನಾಡು ಕೇರಳ ರಾಜ್ಯಯೋಃ ಸರ್ವಕಾರ ನಿರ್ಮಾಣಾರ್ಥಂ ತೀವ್ರ ಸಂವಾದಾಃ ಪ್ರಚಲಂತಿ. ಸರ್ವಕಾರೇಣ ಚತ್ವಾರಿಂಶತ್ ವರ್ಷತಃ ಅಧಿಕ ವಯಸ್ಕಾನಾಂ ಕರ್ಮಚಾರಿಣಾಂ ಕೃತೆ ರಾಷ್ಟ್ರವ್ಯಾಪಿ ವಾರ್ಷಿಕ ಸ್ವಾಸ್ಥ್ಯ ಪರೀಕ್ಷಣೋಪಕ್ರಮಂ ಸಮಾರಬ್ಧಂ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಲಖನೌ ಸೂಪರ್ ಜಾಯಂಟ್ಸ್ ದಲಂ ಅದ್ಯ ಸಾಯಂಕಾಲೆ ಲಖನೌ ನಗರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ ಯತ್ ದೇಶಃ ಆತಂಕವಾದಂ ಪರಾಜಯಿತುಂ ತಸ್ಯ ಸಮರ್ಥಕಂ ವಿಧಿವ್ಯವಸ್ಥಾಂ ಚ ವಿಘಟಯಿತುಂ ದೃಢಃ ಅಸ್ತಿ. ಸಿಂಧೂರಾಭಿಯಾನಸ್ಯ ಏಕವರ್ಷಸ್ಯ ಪೂರ್ತ್ಯವಸರೆ ಸಾಮಾಜಿಕಾಂತರಜಾಲೀಯೇ ಪಟಲೆ ಶ್ರೀಮೋದಿ ಅವದತ್ ಯತ್ ಭಾರತೀಯ ಸಶಸ್ತ್ರ ಸೇನಯಾ ಅಭಿಯಾನಾವಧೌ ಅಪೂರ್ವಂ ಸಾಹಸಂ ಸ್ಪಷ್ಟತಾಂ ಸುದೃಢಂ ಸಂಕಲ್ಪಂ ಚ ಪ್ರದರ್ಶಿತಂ. ಸಹ ಅವದತ್ ಯತ್ ಏತತ್ ಪಹಲಗಾಮ ಇತ್ಯತ್ರ

0: ನಿರ್ದೋಷ ಭಾರತೀಯು ಆಕ್ರಮಣಸ್ಯ ಸಾಹಸಂ ಕರ್ತೃಷು ಸೈನಿಕಾಃ ಸಮುಚಿತಂ ಪ್ರತಿಕಾರಂ ಕೃತವಂತಃ. ಶ್ರೀ ಮೋದಿ ಅಗ್ರೆ ಅವದತ್ ಯತ್ ಸಶಸ್ತ್ರ ಸೇನಾಯಾಃ ಶೌರ್ಯಸ್ಯ ಸಂಪೂರ್ಣ ದೇಶಃ ಅಭಿವಾದನಂ ಕರೋತಿ. ಪ್ರಧಾನಮಂತ್ರಿ ಅವದತ್ ಯತ್ ಆತಂಕವಾದಸ್ಯ ವಿರುದ್ಧಂ ಭಾರತಸ್ಯ ದೃಢ ಪ್ರತಿಕ್ರಿಯಾಯಾಃ ರಾಷ್ಟ್ರೀಯ ಸುರಕ್ಷಾಯಾಃ ರಕ್ಷಣಾಯ ತಸ್ಯ ಅವಿಚಲ ಪ್ರತಿಬದ್ಧತಾಯಾಃ ಚ ಪ್ರತಿಬಿಂಬಃ ಏವ ಆಪರೇಷನ್ ಸಿಂಧೂರ ಇತ್ಯಸ್ತಿ. ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನವರ್ಯಃ ಚಾಪಿ ಸ್ವಮನೋಭಾವಂ ಸಾಮಾಜಿಕಾಂತರ್ಜಾಲೀಯ ಪಟಲೆ ಪ್ರಕಟಿತವಂತೌ. ಬಿಹಾರ ರಾಜ್ಯೆ ಅದ್ಯ ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ಇತ್ಯಸ್ಯ ನೇತೃತ್ವೇ ಮಂತ್ರಿಮಂಡಲಸ್ಯ ವಿಸ್ತಾರಃ ಅಭವತ್. ಪಟನಾನಗರಸ್ಯ ಗಾಂಧಿಮೈದಾನ ಇತ್ಯತ್ರ ಆಯೋಜಿತೇ ಭವ್ಯ ಶಪಥ ಗ್ರಹಣ ಸಮಾರೋಹೆ ರಾಜ್ಯಪಾಲಃ ಸೇವಾನಿವೃತ್ತಃ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹುಸ್ನೈನಃ ದ್ವಾತ್ರಿಂಶತ್ ನವ ನಿಯುಕ್ತೇಭ್ಯಃ ಮಂತ್ರಿಭ್ಯಃ ಪದಸ್ಯ ಗೋಪನೀಯತಾಯಾಶ್ಚ ಶಪಥಂ ಪ್ರದತ್ತವಾನ್. ಮಂತ್ರಿಮಂಡಲೆ ಅಧುನಾ ಭಾರತೀಯ ಜನತಾ ಪಾರ್ಟೀತಿ ದಲಸ್ಯ ಪಂಚದಶ, ಜನತಾದಳ ಯುನೈಟೆಡ್ ದಲಸ್ಯ ತ್ರಯೋದಶ, ರಾಮವಿಲಾಸ ಲೋಕ ಜನಶಕ್ತಿ ದಲಸ್ಯ ದ್ವೌ, ಹಿಂದೂಸ್ತಾನಿ ಆವಾಮ ಮೋರ್ಚಾ ತಥಾ ರಾಷ್ಟ್ರೀಯ ಲೋಕ ಮೋರ್ಚಾ ದಲಯೋಃ ಪ್ರತ್ಯೇಕತಃ ಏಕೈಕ ಮಂತ್ರಿಣೌ ಸ್ತಃ. ಮಂತ್ರಿಣಃ ಪ್ರಥಮಂ ಪಂಚ ಸಮೂಹೇಷು ತತಃ ಷಟ್ ಸಮೂಹೇಷು ಚ ಶಪಥಂ ಸ್ವೀಕೃತವಂತಃ. ಶಪಥ ಗ್ರಹಣ ಸಮಾರೋಹೆ ಸಮ್ಮಿಲಿತೇಷು ಪ್ರಮುಖೇಷು ಮಂತ್ರಿಷು ಜನತಾದಳ ಯುನೈಟೆಡ್ ದಲಸ್ಯ ಅಧ್ಯಕ್ಷಸ್ಯ ನಿತೀಶಕುಮಾರಸ್ಯ ಪುತ್ರಃ ನಿಶಾಂತಕುಮಾರಃ ಅಪಿ ಆಸೀತ್. ಉಲ್ಲೇಖನೀಯಮಸ್ತಿ ಯತ್ ನಿತೀಶಕುಮಾರಃ ಗತಮಾಸೆ ರಾಜ್ಯಸಭಾಂ ಪ್ರತಿ ಗಂತುಂ ಮುಖ್ಯಮಂತ್ರಿ ಪದಾತ್ ಸ್ವತ್ಯಾಗಪತ್ರಂ ಸಮರ್ಪಿತವಾನ್. ತಮಿಳುನಾಡು ರಾಜ್ಯೆ ಟಿವಿಕೆ ಪ್ರಮುಖಃ ಜೋಸೆಫ್ ವಿಜಯ ಅದ್ಯ ಲೋಕಭವನೆ ದ್ವಿತೀಯವಾರಂ ರಾಜ್ಯಪಾಲೇನ ವಿಶ್ವನಾಥ ಆರ್ಲೇಕರ ವರ್ಯೇಣ ಸಹ ಮೇಲನಂ ಕೃತವಾನ್. ರಾಜ್ಯಪಾಲೇನ ಏವ ತಸ್ಮೈ ಆಹೂತಂ ಇತ್ಯುಚ್ಯತೆ. ತೇನ ಸಹ ಮೇಲನಾನಂತರಂ ರಾಜ್ಯಪಾಲಃ ಅಪಿ ಕೇರಳ ರಾಜ್ಯಂ ಪ್ರತಿ ಪ್ರಸ್ಥಾಷ್ಯತಿ ಇತಿ ಸಂಭಾವನಾ ವಿದ್ಯತೆ. ಹ್ಯಃ ಅಪಿ ವಿಜಯಃ ರಾಜ್ಯಪಾಲೇನ ಸಹ ಮಿಲಿತ್ವಾ ದಲಸ್ಯ ವಿಧಾಯಕಾನಾಂ ಸೂಚೀಂ ಕಾಂಗ್ರೆಸ್ ದಲಸ್ಯ ಸಮರ್ಥನಪತ್ರಂ ಚ ಉಪಸ್ಥಾಪಿತವಾನ್ ಆಸೀತ್. ಅಸ್ಮಿನ್ ಸಮಯೆ ಬಹುಮತಂ ಪ್ರದರ್ಶಯಿತುಂ ತಸ್ಯ ಸಮರ್ಥನಸ್ಯ ಅವಶ್ಯಕತಾ ಆಸೀತ್. ವಿಸಿಕೆ ದಲಸ್ಯ ನೇತಾ ಥಿರುಮಾ ವಲವನಃ ಅವದತ್ ಯತ್ ತಸ್ಯ ದಲಂ ಅದ್ಯ ವಿಧಾಯಕ ದಲಸ್ಯ ಸಭಾಯಾಃ ಅನಂತರಂ ವಿಜಯಸ್ಯ ಸಮರ್ಥನಾಯ ನಿರ್ಣಯಂ ಕರಿಷ್ಯತಿ. ದಲಸ್ಯ ದ್ವೌ ವಿಧಾಯಕೌ ಸ್ತಃ. ವಾಮದಲಾನಿ ಅಪಿ ರಾಜ್ಯಪಾಲಂ ಪ್ರಾರ್ಥಯಂತಿ ಯತ್ ಬೃಹತ್ತಮಂ ದಲಂ ಟಿವಿಕೆ ಇತ್ಯಮುಂ ಸರ್ವಕಾರಸ್ಯ ನಿರ್ಮಾಣಸ್ಯ ಅವಸರಃ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಶ್ರಮ ವೃತ್ಯಾವಸರ ಮಂತ್ರಿ ಡಾಕ್ಟರ್ ಮನಸುಖ ಮಾಂಡವಿಯ ಅದ್ಯ ನೂತನ ಶ್ರಮ ಸಂಹಿತಾಯಾಃ ಅಂತರ್ಗತಂ ಚತ್ವಾರಿಂಶತ್ ವರ್ಷತಃ ಅಧಿಕ ವಯಸ್ಕಾನಾಂ ಕರ್ಮಚಾರಿಣಾಂ ಕೃತೆ ರಾಷ್ಟ್ರವ್ಯಾಪಿ ವಾರ್ಷಿಕ ಸ್ವಾಸ್ಥ್ಯ ಪರೀಕ್ಷಣೋಪಕ್ರಮಂ ಆರಬ್ಧವಾನ್. ಅದ್ಯ ನವದಿಲ್ಯಾಃ ಕರ್ಮಚಾರೀ ರಾಜ್ಯ ಆಶ್ವಸ್ತಿ ನಿಗಮಸ್ಯ ESIC ಇತ್ಯಸ್ಯ ಚಿಕಿತ್ಸಾ ಮಹಾವಿದ್ಯಾಲಯೇ ಚಿಕಿತ್ಸಾಲಯೇ ಚ ಉಪಕ್ರಮಸ್ಯ ಆರಂಭಂ ಕುರವನ್ ಮಂತ್ರಿ ಅವದತ್ ಯತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ನೇತೃತ್ವೇ ಗತ ದ್ವಾದಶ ವರ್ಷೇಷು ದೇಶಸ್ಯ ಕಾರ್ಯಬಲಸ್ಯ ಯುವಶಕ್ತೇಃ ಚ ಸಮ್ಮಾನಃ ಮಹತ್ವಪೂರ್ಣರೂಪೇಣ ವರ್ಧಿತಃ ಅಸ್ತಿ. ಸಹ ಅವದತ್ ಯತ್ ಸರ್ವಕಾರಃ ವೃತ್ತ್ಯವಸರಾಣಾಂ ಸರ್ಜನಾಯ ನಿರಂತರಂ ಪ್ರಯತಮಾನಃ ಅಸ್ತಿ. ಪರಿಣಾಮತಃ ನಿರುದ್ಯೋಗದರಃ ಪ್ರಾಯಃ 3.2% ಯಾವತ್ ನ್ಯೂನೀಕೃತಃ ಅಸ್ತಿ.
1: आज से एक दशक पहले देश में केवल 30 करोड़ लोगों को सोशल सिक्योरिटी का कवरेज मिलता था, लेकिन 12 साल के बाद इंटरनेशनल लेबर ऑर्गेनाइजेशन के डायरेक्टर जनरल ने अनाउंसमेंट करा कि भारत में सोशल सिक्योरिटी कवरेज बढ़ के मोदी गवर्नमेंट के प्रयासों से आज देश में 94 करोड़ लोगों को सोशल सिक्योरिटी की कवरेज मिल रहा है.
0: ಪಶ್ಚಿಮ ಬಂಗಾಳ ರಾಜ್ಯೆ ನೂತನ ಸರ್ವಕಾರಸ್ಯ ನಿರ್ಮಾಣಾರ್ಥಂ ರಾಜನೈತಿಕ ಸಂವಾದಾಃ ತೀವ್ರಾಃ ಜಾತಾಃ. पश्चिम बंगाल राज्य

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಎಲ್ಲರಿಗೂ ನಮಸ್ಕಾರ. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಮಮತಾ. ನಮ್ಮ ಜೀವನದಲ್ಲಿ ಒಂದೇ ವಿಚಾರವನ್ನ ಬದಲಾದ ಕಾಲಮಾನದಲ್ಲಿ ಬದಲಾದ ರೀತಿಯಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಕಾರಣ ನಮ್ಮ ದೃಷ್ಟಿಕೋನ. ಅದಕ್ಕೆ ಉದಾಹರಣೆ ಪ್ರಾರ್ಥನೆ. ಶಾಲಾ ದಿನಗಳಲ್ಲಿ ಎಷ್ಟು ಚಂದವಾಗಿ ಒಟ್ಟಾಗಿ ನಿಂತು ಪ್ರಾರ್ಥನೆ ಮಾಡ್ತಿದ್ವಿ ಅಲ್ವಾ?

0: ಹೊತ್ತಲ್ಲಿ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆಯ ಬಗ್ಗೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಸದಾ ಕೇಳ್ತಾರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್,
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
2: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಪಾಗಿ. ಮುಖ್ಯಾಂಶಗಳು. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ, ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ ಎಸ್ಎಐ ನಾಯಕರ ಶೃಂಗಸಭೆಯನ್ನು ಇಂದು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದು, ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಸುತ್ತಿದ್ದಾರೆ. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟಗಳ ತಜ್ಞರು ವಿಚಾರ ಮಂಡಿಸುತ್ತಿದ್ದಾರೆ. ಸಮಾವೇಶವು ನಾಳೆ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಳ್ಳಲಿದೆ. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ

0: ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ಉದ್ಘಾಟಿಸಿದರು. ಈ ಕೇಂದ್ರವು ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ದಿನದ 24 ಗಂಟೆಯೂ ನಿರಂತರ ಕಣ್ಗಾವಲು ವ್ಯವಸ್ಥೆ ಮತ್ತು ಸಮಗ್ರ ಸಂವಹನ ಮೂಲಸೌಕರ್ಯವನ್ನು ಹೊಂದಿರುವ ಈ ಕೇಂದ್ರ ತುರ್ತು ಸಂದರ್ಭಗಳಲ್ಲಿ ತ್ವರಿತ ನಿರ್ಧಾರ ಕೈಗೊಳ್ಳಲು ನೆರವಾಗಲಿದೆ. ಇದು ಆರೋಗ್ಯ ಇಲಾಖೆ, ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಜಿಲ್ಲಾಡಳಿತಗಳ ನಡುವೆ ದಕ್ಷ ಸಮನ್ವಯ ಸಾಧಿಸಲು ಸಹಕಾರಿಯಾಗಿದೆ. ರಾಷ್ಟೀಯ ಕಾರ್ಯಕ್ರಮದಡಿ ಇಂತಹ ಮುಂದುವರೆದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದಾಗಿದ್ದು, ಸುರಕ್ಷಿತ ರಾಜ್ಯ ನಿರ್ಮಾಣದ ಸರ್ಕಾರದ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ನೂತನ ಕಟ್ಟಡ ನಿರ್ಮಾಣ ಸಂಬಂಧ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಸಿದರು. ಈ ವೇಳೆ ಸಚಿವರಾದ ಕೆಜಿ ಜಾರ್ಜ್, ಕೃಷ್ಣ ಬೈರೇಗೌಡ, ಚಲುವರಾಯ ಸ್ವಾಮಿ, ಪ್ರಿಯಾಂಕ್ ಖರ್ಗೆ, ವೆಂಕಟೇಶ್, ಭೈರತಿ ಸುರೇಶ್, ಎಂಸಿ ಸುಧಾಕರ್, ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ, ಬೆಂಗಳೂರು ಉತ್ತರ ಪಾಲಿಕೆ ಕಚೇರಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಸ್ಥಳದ ಕುರಿತು ಸಚಿವರು ಹಾಗೂ ಅಧಿಕಾರಿಗಳ ಪ್ರಸ್ತಾವನೆ ಹಾಗೂ ಅಭಿಪ್ರಾಯಗಳನ್ನು ಸ್ವೀಕರಿಸಿದ್ದು, ಆಯಾ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ಆಕಾಶವಾಣಿ ಕೇಂದ್ರವು ತನ್ನ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಜಾಥಾ ಬೆಳಗ್ಗೆ 6:30 ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭವಾಗಲಿದೆ. ಈ ನಡಿಗೆಯು ಕಬ್ಬನ್ ಪಾರ್ಕ್ ಮೂಲಕ ವಿಧಾನಸೌಧದ ಮಾರ್ಗವಾಗಿ ಸಾಗಲಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಆಹ್ವಾನ ನೀಡಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಮಾಧಾನ ಸಮಾರೋಹ 2026 ಎಂಬ ವಿಶೇಷ ಲೋಕ ಅದಾಲತ್ತನ್ನು ಆಗಸ್ಟ್ 21, 22 ಮತ್ತು 23ರಂದು 3 ದಿನಗಳ ಕಾಲ ಹಮ್ಮಿಕೊಂಡಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ಅನು ಶಿವರಾಮನ್ ತಿಳಿಸಿದ್ದಾರೆ. ಉಚ್ಚ ನ್ಯಾಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸುಪ್ರೀಂಕೋರ್ಟ್ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಒಟ್ಟು 4,328 ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳನ್ನು ಸಂಧಾನಕ್ಕಾಗಿ ಗುರುತಿಸಿ ಈ ವಿಶೇಷ ಲೋಕ ಅದಾಲತ್ ಆಯೋಜಿಸಿದ್ದು, ಆಸಕ್ತಿ ಉಳ್ಳವರು ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ತಮ್ಮ ವ್ಯಾಜ್ಯಗಳನ್ನು ಪರಿಹರಿಸಿಕೊಳ್ಳಲು ನೋಂದಣಿಗೆ ಸಹ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ಯಾಂಕುಗಳಲ್ಲಿ ಚಿನ್ನದ ಸಾಲ ಪಡೆಯಲು ಸಿಬಿಲ್ ಸ್ಕೋರ್ ಮತ್ತು ಆದಾಯ ಪ್ರಮಾಣಪತ್ರವನ್ನು ಕಡ್ಡಾಯಗೊಳಿಸಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ ವ್ಯಕ್ತಪಡಿಸಿದೆ. ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗ ಬೆಂಗಳೂರಿನ ಆರ್ಬಿಐ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸುದೀರ್ಘ ಸಭೆ ನಡೆಸಿ ಈ ರೈತ ವಿರೋಧಿ ಕ್ರಮಗಳನ್ನು ಕೂಡಲೇ ರದ್ದುಗೊಳಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿತು. ಆಪತ್ಕಾಲದಲ್ಲಿ ರೈತರಿಗೆ ಆಸರೆಯಾಗುತ್ತಿದ್ದ ಚಿನ್ನದ ಸಾಲಕ್ಕೆ ಇಂತಹ ಕಠಿಣ ನಿರ್ಬಂಧ ಹೇರಿರುವುದು ಅವರನ್ನು ಖಾಸಗಿ ಲೇವಾದೇವಿದಾರರ ಸುಳಿಗೆ ಸಿಲುಕಿಸುವ ತಂತ್ರವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಸಭೆಯಲ್ಲಿ

ಪ್ರಮುಖವಾಗಿ ಸಾಲ ತೀರಿಸದ ರೈತರ ಆಸ್ತಿ ಜಪ್ತಿ ಮಾಡುವ ಸರಫೇಸಿ ಕಾಯ್ದೆ ರದ್ದತಿ, ಕೃಷಿ ಸಾಲಗಳಿಗೆ ಸೇವಾ ಶುಲ್ಕ ವಿನಾಯಿತಿ ಮತ್ತು ರೈತರ ಮಕ್ಕಳ ಶೈಕ್ಷಣಿಕ ಸಾಲಕ್ಕೆ ಸಿಬಿಲ್ ಸ್ಕೋರ್ ಪರಿಗಣಿಸಬಾರದು ಎಂಬ ಬೇಡಿಕೆಗಳನ್ನು ಮಂಡಿಸಲಾಯಿತು. ಅಲ್ಲದೆ ಸರ್ಕಾರದ ಸಬ್ಸಿಡಿ ಹಣವನ್ನು ಬ್ಯಾಂಕುಗಳು ಸಾಲದ ಖಾತೆಗೆ ಜಮೆ ಮಾಡಿಕೊಳ್ಳುವುದನ್ನು ತಡೆಯಲು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು. ಈ ಸಮಸ್ಯೆಗಳ ಕುರಿತು ಕೇಂದ್ರ ಕಚೇರಿಗೆ ವರದಿ ನೀಡಿ ಕ್ರಮ ಕೈಗೊಳ್ಳುವುದಾಗಿ ಆರ್‌ಬಿಐ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ನಾಡಿನ ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಕುಳಲಿ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. 1956ರಲ್ಲಿ ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದ ಪ್ರಹ್ಲಾದ್ ಅವರು ಕಳೆದ 6-7 ದಶಕಗಳ ಕಾಲ ಪತ್ರಿಕಾ ರಂಗ ಮತ್ತು ಸಾಮಾಜಿಕ ಮೌಲ್ಯಗಳಿಗೆ ಬದ್ಧರಾಗಿ ಸುದೀರ್ಘ ಸೇವೆ ಸಲ್ಲಿಸಿದರು. ಅವರ ನಿಧನದಿಂದ ಪತ್ರಿಕಾ ರಂಗ ಹಾಗೂ ಸಮಾಜ ಒಬ್ಬ ಹಿರಿಯ ಮಾರ್ಗದರ್ಶಕರನ್ನು ಕಳೆದುಕೊಂಡು ಬಡವಾಗಿದೆ ಎಂದು ಮುಖ್ಯಮಂತ್ರಿ ಸ್ಮರಿಸಿದ್ದಾರೆ. ಸಾರ್ವಜನಿಕರಿಗೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳನ್ನು ಸಮರ್ಪಕವಾಗಿ ಹಾಗೂ ನಿಗದಿತ ದರದಲ್ಲಿ ವಿತರಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಗ್ಯಾಸ್ ವಿತರಣಾ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗ್ಯಾಸ್ ವಿತರಣಾ ಸಂಸ್ಥೆಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗೃಹ ಬಳಕೆ ಸಿಲಿಂಡರ್ಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡುವುದು, ಹೆಚ್ಚುವರಿ ದರ ವಸೂಲಿ ಮಾಡುವುದು ಸೇರಿದಂತೆ ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡಬಾರದು ಎಂದು ಎಚ್ಚರಿಸಿದರು. ಅಭಿವೃದ್ಧಿ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಯುವುದಿಲ್ಲ ಎಂದು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ಮೈಸೂರು ಬೆಂಗಳೂರು ಹೊರವರ್ತುಲ ರಸ್ತೆ ಬಳಿ ಇಂದು ಮೇಲ್ಸೇತುವೆ ಕಾಮಗಾರಿಗೂ ಮುನ್ನ ಸ್ಥಳ ಪರಿಶೀಲನೆ ನಡೆಸಿ ಹಿರಿಯ ಅಧಿಕಾರಿಗಳೊಡನೆ ಚರ್ಚೆ ನಡೆಸಿದರು. ನಂತರ ಮಾತನಾಡಿದ ಅವರು, ರಸ್ತೆ ಒತ್ತಡ ಕಡಿಮೆ ಮಾಡಲು 700 ಕೋಟಿ ರೂಪಾಯಿಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ವಿವಿಧೆಡೆ ಮೇಲ್ಸೇತುವೆ ನಿರ್ಮಾಣ ಮಾಡಲಾಗುತ್ತದೆ. ಕಾಮಗಾರಿಗೂ ಮುನ್ನ ಗಿಡ ಮರಗಳ ರಕ್ಷಣೆಗೆ ಒತ್ತು ನೀಡಲಾಗಿದ್ದು, ಮೇಲ್ಸೇತುವೆಗೆ ಯೋಜನೆಯಲ್ಲಿ ಎರಡು ಬದಿ 150ಕ್ಕೂ ಹೆಚ್ಚು ಮರಗಳು ಕಂಡುಬಂದಿವೆ. ಯಾವುದೇ ಕಾರಣಕ್ಕೂ ಈ ಮರಗಳನ್ನು ಕಡಿಯುವುದಿಲ್ಲ ಎಂದು ತಿಳಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದ್ದು ಕರಾವಳಿಯಾದ್ಯಂತ ಒಣಹವೆ ಇತ್ತು. ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯ ಗುರುಮಿಟಕಲ್ನಲ್ಲಿ 5 ಹಾಗೂ ಮೈಸೂರಿನ ಸರಗೂರಿನಲ್ಲಿ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 33, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಉದ್ಘಾಟಿಸಿದ ಸಚಿವ ದಿನೇಶ್ ಗುಂಡೂರಾವ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ವಾಕಥಾನ್ 2026 ಆಯೋಜನೆ. ಮತ್ತು ಬ್ಯಾಂಕ್ ಸಾಲದ ಕಠಿಣ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ, ಆರ್ಬಿಐಗೆ ಮನವಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್, ಇದು ಕನ್ನಡ ಕಾಮನಬಿಲ್ಲು ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಿನ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಶುರು ಮಾಡೋಣ. ಮೂಡಿ ಬರ್ತಾ ಇದೆ ಮಿಕಾ ಸಿಂಗ್ ರವರ ಧ್ವನಿಯಲ್ಲಿ ಕೃಷ್ಣನ ಲವ್ ಸ್ಟೋರಿ ಚಿತ್ರದಿಂದ ನಿದ್ದೆ ಬಂದಿಲ್ಲ.
1: Sleepless night.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾವನ ಬಿಲುವು 7 ಗಂಟೆ ಆಗಿದೆ. ಸಾಕ್ತಾ ಇದ್ದೀವಿ ಸುಮಧುರ ಗೀತೆಗಳ ಸನ್ಸೆಟ್ ಸುರಭಿಯಲ್ಲಿ. ಇದೀಗ ಮೂಡಿ ಬರ್ತಾ ಇದೆ ಅರ್ಜುನ್ ಸಿನ್ಹಾರವರ ಧ್ವನಿಯಲ್ಲಿ ಗೌರಮ್ಮ ಬಾರಮ್ಮ ಹಾಡು ಲಕ್ಕಿ ಚಿತ್ರದಿಂದ ಕನ್ನಡ ಕಾವನ ಬಿಲುವು ಎಫ್ ಎಂ ರೈನ್ಬೋದಲ್ಲಿ.

0: ಹೌದು ಸ್ವಾಮಿ.
1: ಸಮಯ ಆಗಿದೆ 7:09. ಇದು ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಸುಮಧುರ ಗೀತೆಗಳ ಈ ಪಯಣ ಹೇಗೆ ಮುಂದುವರಿಯುತ್ತೆ ಮೂಡಿ ಬರ್ತಾ ಇದೆ. ಚಿಂತನ್ ವಿಕಾಸ್ ಅವರ ಧ್ವನಿಯಲ್ಲಿ ದೂರಿ ಹಾಡು ಲಾಸ್ಟ್ ಬಸ್ ಚಿತ್ರದಿಂದ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. 7:25 ಆಗಿದೆ. ಸುಮಧುರ ಗೀತೆಗಳ ಸವಿ ಪಯಣದಲ್ಲಿ ನಾವಿದ್ದೀವಿ. ಇದು ನಿಮ್ಮೆಲ್ಲರಿಗಾಗಿ ಮೂಡಿಬರ್ತಿರುವಂತಹ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಶ್ರೇಯಾ ಘೋಷಾಲ್ರವರ ಧ್ವನಿಯಲ್ಲಿ ಇನ್ನೀಗ ಮೂಡಿಬರ್ತಾ ಇದೆ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ. ಕೋಟಿಗೊಬ್ಬಾಟು ಚಿತ್ರದ ಈ ಗೀತೆಗೆ ಶ್ರೇಯಾ ಘೋಷಾಲ್ರವರ ಜೊತೆ ಧ್ವನಿಯಾಗಿದ್ದಾರೆ ವಿಜಯ ಪ್ರಕಾಶ್ ಅವರು. ನಾಗೇಂದ್ರ ಪ್ರಸಾದ್ ರವರ ಸಾಹಿತ್ಯ ಇರುವಂತಹ ಗೀತೆ. ಇಮಾನ್ರವರ ಸಂಗೀತ ಸಂಯೋಜನೆಯಲ್ಲಿ

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ. ಯಾವ ಸಮಯ ಆಗಿದೆ? 7:34:46. ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ಕನ್ನಡದಲ್ಲಿ ವಾರ್ತಾ ಸಂಚಿಕೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಜನಾದೇಶಕ್ಕೆ ಗೌರವ, ಎಐಎಡಿಎಂಕೆ ಜೊತೆ ಮಾತುಕತೆ ಇಲ್ಲ, ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್. ಬಿಹಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ, 32 ಸಚಿವರ ಪದಗ್ರಹಣ. ಆಪರೇಷನ್ ಸಿಂಧೂರ, ಭಯೋತ್ಪಾದನೆ ವಿರುದ್ಧ ರಕ್ಷಿಸಿಕೊಳ್ಳುವ ಎಲ್ಲಾ ಹಕ್ಕನ್ನು ರಾಷ್ಟ ಹೊಂದಿದೆ, ಭಾರತ ಪ್ರತಿಪಾದನೆ. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ರಾಜಕೀಯ ಬಿಕ್ಕಟ್ಟಿನ ನಡುವೆ ಹೊಸ ಸರ್ಕಾರ ರಚನೆಗೆ ಕಸರತ್ತು ಮುಂದುವರೆದಿದೆ. ರಾಜ್ಯಪಾಲ ರಾಜೇಂದ್ರ ಹರ್ಲೇಕರ್ ಅವರು ಇಂದು ಟಿವಿಕೆ ವರಿಷ್ಠ ಜೋಸೆಫ್ ವಿಜಯ್ ಅವರನ್ನು ಲೋಕಭವನಕ್ಕೆ ಆಹ್ವಾನಿಸಿದರು. ಸರ್ಕಾರ ರಚಿಸಲು ಅಗತ್ಯವಿರುವ ಬಹುಮತದ ಬೆಂಬಲವನ್ನು ಸಾಬೀತುಪಡಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ವಿವರಿಸಿದ್ದಾರೆ ಎಂಬುದಾಗಿ ಲೋಕಭವನದ ಪ್ರಕಟಣೆ ತಿಳಿಸಿದೆ. ಚುನಾವಣೆ ಫಲಿತಾಂಶ ಘೋಷಣೆಯಾದ ನಂತರ ಇದು ಅವರ ಎರಡನೇ ಭೇಟಿಯಾಗಿದೆ. ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಜನಾದೇಶವನ್ನು ಡಿಎಂಕೆ ಗೌರವಿಸುತ್ತದೆ, ಮತ್ತೊಂದು ಸಾಂವಿಧಾನಿಕ ಬಿಕ್ಕಟ್ಟು ಅಥವಾ ಚುನಾವಣೆಯನ್ನು ಬಯಸುವುದಿಲ್ಲ ಎಂದು ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಹೇಳಿದ್ದಾರೆ. ನೂತನ ಸರ್ಕಾರ ರಚನೆಗೆ ಡಿಎಂಕೆ ಯಾವುದೇ ರೀತಿಯ ಅಡ್ಡಿಯುಂಟು ಮಾಡುವುದಿಲ್ಲ ಎಂದ ಅವರು, ನೂತನ ಸರ್ಕಾರ ರಚನೆಗೆ ತಮ್ಮ ಪಕ್ಷ ಎಐಎಡಿಎಂಕೆ ಜೊತೆ ಮಾತುಕತೆ ನಡೆಸುತ್ತಿದೆ ಎಂಬ ವದಂತಿಗಳನ್ನು ತಳ್ಳಿಹಾಕಿದರು. ಬಿಹಾರ ಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ ಇಂದು ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದರು. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಅವರು ಹೊಸದಾಗಿ ನೇಮಕಗೊಂಡ 32 ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಯತೆಯನ್ನು ಬೋಧಿಸಿದರು. ಬಿಜೆಪಿಯ 15 ಶಾಸಕರು, ಜೆಡಿಯುನಿಂದ 13, ರಾಮ್ ವಿಲಾಸ್ ಬಣದ ಲೋಕ ಜನಶಕ್ತಿ ಪಕ್ಷದಿಂದ ಇಬ್ಬರು ಹಾಗೂ ಹಿಂದೂಸ್ತಾನಿ ಆವಾಮ್ ಮೋರ್ಚಾ ಮತ್ತು ರಾಷ್ಟೀಯ ಲೋಕ ಮೋರ್ಚಾದಿಂದ ತಲಾ ಒಬ್ಬರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಜೆಡಿಯು ಅಧ್ಯಕ್ಷ ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಕುಮಾರ್ ಕೂಡ ನೂತನ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದು, ಈ ಮೂಲಕ ಜೆಡಿಯುನ ಒಟ್ಟು ಸಚಿವರ ಸ್ಥಾನ 15 ಏರಿಕೆಯಾಗಿದೆ. ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಅಮಿತ್ ಶಾ ಮತ್ತು ಜೆಪಿ ನಡ್ಡಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್, ಜೆಡಿಯು ರಾಷ್ಟೀಯ ಅಧ್ಯಕ್ಷ ನಿತೀಶ್ ಕುಮಾರ್ ಸೇರಿದಂತೆ ಎನ್ಡಿಎ ನಾಯಕರು ಉಪಸ್ಥಿತರಿದ್ದರು. ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಹಾಗೂ ಉಪಚುನಾವಣೆಗಳು ನಡೆದ ರಾಜ್ಯಗಳಲ್ಲಿ ಜಾರಿಯಲ್ಲಿ ಇದ್ದ ಮಾದರಿ ನೀತಿ ಸಮಿತಿಯನ್ನು ತೆಗೆದುಹಾಕಲಾಗಿದೆ. ಕೇಂದ್ರ ಸಂಪುಟ ಕಾರ್ಯದರ್ಶಿ, ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ರವಾನಿಸಿರುವ ಪತ್ರದಲ್ಲಿ ಈ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ಘೋಷಣೆಯಾಗಿರುವುದರಿಂದ ಮಾದರಿ ನೀತಿ ಸಮಿತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ತೆಗೆದುಹಾಕಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಆದಾಗ್ಯೂ ಪಶ್ಚಿಮ ಬಂಗಾಳದ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಿ ಚುನಾವಣೆಗೆ ಆದೇಶಿಸಿರುವುದರಿಂದ ಆ ಕ್ಷೇತ್ರದಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿ ಇರುತ್ತದೆ ಎಂದು ಆಯೋಗ ತಿಳಿಸಿದೆ. ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮತದಾನ ಈ ತಿಂಗಳ 21 ನಡೆಯಲಿದ್ದು, ಮತ ಎಣಿಕೆ ಇದೇ 24 ನಡೆಯಲಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ. ಈ ಕಾರ್ಯಾಚರಣೆಯು ಭಯೋತ್ಪಾದನೆ, ದೇಶದ ಸಾರ್ವಭೌಮತ್ವ ಮತ್ತು ನಾಗರಿಕರ ಸುರಕ್ಷತೆಗೆ ಬೆದರಿಕೆ ಒಡ್ಡುವ ಎಲ್ಲಾ ಶಕ್ತಿಗಳಿಗೆ ತಕ್ಕ ಪ್ರತ್ಯುತ್ತರ ನೀಡುವ ಸಂಕಲ್ಪದ ನಿರ್ಣಾಯಕ ನಿದರ್ಶನವಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತದ ಶಾಂತಿ, ಏಕತೆ ಮತ್ತು ಸಾರ್ವಭೌಮತ್ವ ಕದ್ದಡಲು ಪ್ರಯತ್ನಿಸುತ್ತಿರುವ ಭಯೋತ್ಪಾದಕ ಶಕ್ತಿಗಳು ಮತ್ತು ಭಯೋತ್ಪಾದನೆ ಪ್ರಾಯೋಜಕ ದೇಶಗಳಿಗೆ ಭಾರತ ದೃಢವಾಗಿ ಪ್ರತಿಕ್ರಿಯಿಸಿದ ನಿರ್ಣಾಯಕ ಕ್ಷಣವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಒಂದು ವರ್ಷದ ಹಿಂದೆ ಭಾರತದ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರ ಸಮಯದಲ್ಲಿ ತೋರಿದ ಅಪ್ರತಿಮ ಧೈರ್ಯ, ನಿಖರತೆ ಮತ್ತು ದೃಢ ಸಂಕಲ್ಪವನ್ನು ಮರೆಯಲಾಗದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಮುಗ್ಧ ಭಾರತೀಯರ ಮೇಲೆ ದಾಳಿ ಮಾಡಲು ಧೈರ್ಯ ಮಾಡಿದವರಿಗೆ ಸಶಸ್ತ್ರ ಪಡೆಗಳು ತಕ್ಕ ಪಾಠ ಕಲಿಸಿವೆ. ಅದಕ್ಕಾಗಿ ಇಡೀ ರಾಷ್ಟ್ರ ಭಾರತದ ಪಡೆಗಳ ಶೌರ್ಯಕ್ಕೆ ವಂದಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಆಪರೇಷನ್ ಸಿಂಧೂರ ಪಾಕಿಸ್ತಾನದಿಂದ ಗಡಿಯಾಚುಕಿನ ಭಯೋತ್ಪಾದನೆಯ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ರಾಷ್ಟ್ರದ ಸಂಕಲ್ಪವನ್ನು ಪ್ರದರ್ಶಿಸಿತು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR
1: ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಪ್ರಾಯೋಜಿಸಿದ್ದಕ್ಕಾಗಿ ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಸೂಕ್ತ ಉತ್ತರ ನೀಡಿರುವುದಾಗಿ ಭಾರತ ಹೇಳಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಪಾಕಿಸ್ತಾನ ಬಹಳ ಹಿಂದಿನಿಂದಲೂ ತನ್ನ ರಾಜನೀತಿಯ ಸಾಧನವಾಗಿ ಬಳಸುತ್ತಿದೆ ಎಂದು ದೂರಿದರು. ಭಯೋತ್ಪಾದನೆ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಎಲ್ಲ ಹಕ್ಕನ್ನು ಭಾರತ ಹೊಂದಿದೆ ಮತ್ತು ಭಯೋತ್ಪಾದನೆ ವಿರುದ್ಧ ಜಾಗತಿಕ ಹೋರಾಟವನ್ನು ಬಲಪಡಿಸಲು ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಅವರು ಹೇಳಿದರು. ಕೆನಡಾದಲ್ಲಿ ಖಲಿಸ್ತಾನಿ ಗುಂಪುಗಳ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಉಗ್ರಗಾಮಿ ಮತ್ತು ಪ್ರತ್ಯೇಕತಾವಾದಿ ಗುಂಪುಗಳು ಕೆನಡಾದ ಪ್ರದೇಶವನ್ನು ಸುರಕ್ಷಿತ ಸ್ವರ್ಗವಾಗಿ ಬಳಸುವ ಬಗ್ಗೆ ಭಾರತ ನಿರಂತರವಾಗಿ ಕಳವಳ ವ್ಯಕ್ತಪಡಿಸಿದೆ ಎಂದು ತಿಳಿಸಿದರು. ತನ್ನ ನೆಲದಿಂದ ಕಾರ್ಯನಿರ್ವಹಿಸುತ್ತಿರುವ ಭಾರತ ವಿರೋಧಿ ಉಗ್ರಗಾಮಿ ಗುಂಪುಗಳ ವಿರುದ್ಧ ಪರಿಣಾಮಕಾರಿ ಕ್ರಮ ಕೈಗೊಳ್ಳುವಂತೆ ಭಾರತ ಕೆನಡಾ ಸರ್ಕಾರವನ್ನು ಪದೇ ಪದೇ ಒತ್ತಾಯಿಸಿದೆ ಎಂದು ರಣಧೀರ್ ಜೈಸ್ವಾಲ್ ಹೇಳಿದರು. ಬೆಂಗಳೂರು ಆಕಾಶವಾಣಿ ಕೇಂದ್ರವು ತನ್ನ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ನಾಳೆ ವಾಕಥಾನ್ 2026 ಎಂಬ ವಿಶೇಷ ಜಾಥಾ ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಜಾಥಾ ನಾಳೆ ಬೆಳಗ್ಗೆ 6:30 ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿ ಇರುವ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭವಾಗಲಿದೆ. ಈ ನಡಿಗೆಯು ಕಬ್ಬನ್ ಪಾರ್ಕ್ ಮೂಲಕ ವಿಧಾನಸೌಧದ ಮಾರ್ಗವಾಗಿ ಸಾಗಲಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಆಹ್ವಾನ ನೀಡಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ನವದೆಹಲಿಯಲ್ಲಿ ಇಂದು ವಿಯೆಟ್ನಾಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಊಹೈ ಕ್ವಾನ್ ಅವರೊಂದಿಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ದ್ವಿಪಕ್ಷೀಯ

0: ಮಾತುಕತೆ ನಡೆಸಿದರು. ಈ ವೇಳೆ ಉದಯೋನ್ಮುಖ ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ ಮತ್ತು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸುವ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಕೃತಕ ಬುದ್ದಿಮತ್ತೆ, ಸೈಬರ್ ಭದ್ರತೆ, ನಾವೀನ್ಯತೆ, ಪರಿಸರ ವ್ಯವಸ್ಥೆ ಮತ್ತು ತಂತ್ರಜ್ಞಾನ ವರ್ಗಾವಣೆ ಉಪಕ್ರಮಗಳಲ್ಲಿನ ಸಹಕಾರದ ಕುರಿತು ಉಭಯ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಕಳೆದ ದಶಕದಲ್ಲಿ ಭಾರತ ವಿಯೆಟ್ನಾಂ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಹೊಸ ವೇಗವನ್ನು ಪಡೆದುಕೊಂಡಿದೆ. ಭಾರತ ಆಸಿಯಾನ್ ಸಂಶೋಧನೆ ಮತ್ತು ತರಬೇತಿ ಫೆಲೋಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ವಿಯೆಟ್ನಾಂನ 10 ಸಂಶೋಧಕರು ಫೆಲೋಶಿಪ್ ಪಡೆದಿದ್ದಾರೆ ಎಂದು ತಿಳಿಸಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ನವದೆಹಲಿಯಲ್ಲಿ ಇಂದು ಮಾರಿಷಸ್ ವಿದೇಶಾಂಗ ವ್ಯವಹಾರ ಮತ್ತು ಅಂತಾರಾಷ್ಟೀಯ ವ್ಯಾಪಾರ ಸಚಿವ ಧನಂಜಯ್ ರಾಮ್ಫುಲ್ ಅವರನ್ನು ಭೇಟಿಯಾದರು. ಕಾರ್ಮಿಕರ ಕಲ್ಯಾಣ ಮತ್ತು ಉದ್ಯೋಗಕ್ಕಾಗಿ ಬಲಿಷ್ಠ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ನಿರ್ಮಿಸಲು ಸಹಕರಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಭಾರತದ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಪೋರ್ಟಲ್ ಕಾರ್ಯಪಡೆಯನ್ನು ಸಬಲೀಕರಣಗೊಳಿಸಲು ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಳ್ಳುತ್ತಿದೆ ಎಂಬುದರ ಬಗ್ಗೆ ರಾಮ್ಫುಲ್ ಅವರು ವಿಶೇಷ ಆಸಕ್ತಿ ವ್ಯಕ್ತಪಡಿಸಿದರು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲಕ್ನೋದ ಭಾರತರತ್ನ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಲಕ್ನೋ ಸೂಪರ್ ಜೆಂಟ್ಸ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಟಿಂಗ್ ಆರಂಭಿಸಿರುವ ಎಲ್ಎಚ್ಜಿ ಇತ್ತೀಚಿನ ವರದಿಯಂತೆ 1.3 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ 12 ರನ್ ಮಾಡಿ ಆಡುತ್ತಿತ್ತು. ಈ ವೇಳೆ ಮಳೆ ಅಡ್ಡಿಪಡಿಸಿದ್ದರಿಂದ ಪಂದ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕೆಂಬ ಜನಾದೇಶಕ್ಕೆ ಗೌರವ, ಎಐಎಡಿಎಂಕೆ ಜೊತೆ ಮಾತುಕತೆ ಇಲ್ಲ, ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್. ಬಿಹಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ, 32 ಸಚಿವರ ಪದಗ್ರಹಣ. ಆಪರೇಷನ್ ಸಿಂಧೂರ ಭಯೋತ್ಪಾದನೆ ವಿರುದ್ಧ ರಕ್ಷಿಸಿಕೊಳ್ಳುವ ಎಲ್ಲ ಹಕ್ಕನ್ನು ರಾಷ್ಟ್ರ ಹೊಂದಿದೆ, ಭಾರತ ಪ್ರತಿಪಾದನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬೆಲ್ಲವು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಯೋರ್ಸ್. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಒಲವಿನ ಆಲಾಪ. ಪ್ರೀತಿಯ ಮಾತುಕತೆ, ಪ್ರೀತಿಯ ಹಾಡುಗಳು, ಇದೆಲ್ಲವೂ ನಿಮ್ಮ ಜೊತೆಯಾಗುತ್ತೆ. ಈ ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜೊತೆ ಆಗ್ತಾ ಇರೋದು ಆರ್ ಜೆ ಪ್ರವೀಣ್ ಜೋಯ್ಸ್. ಶುರು ಮಾಡೋಣ ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ಒಲವಿನ ಆಲಾಪ.

ಇದು ಕನ್ನಡ ಕಾವನಬಿಲು ಎಫ್ಎಂ ರೇನ್ಬೋ ಕಾರ್ಯಕ್ರಮ ಒಲವಿನ ಆಲಾಪಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮನ ಅತ್ಯಂತ ಸುಲಭವಾಗಿರುವಂತಹ ಸರಳವಾಗಿರುವಂತಹ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಈ ಪ್ರಶ್ನೆ ಅತ್ಯಂತ ಸರಳ, ಆದರೆ ಒಂದು ಮಾಯೆ ಇದ್ದಂತೆ. ಪ್ರತಿಯೊಂದು ಪ್ರೇಮ ಕಥೆಗೆ ಅದು ಯಾಕೆ ಒಂದು ಹಾಡಿರುತ್ತೋ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಾ? ಯೋಚನೆ ಮಾಡಿ, ನಿಮ್ಮ ಜೀವನವನ್ನೇ ನೆನಪಿಸ್ಕೊಳ್ಳಿ. ಮೊದಲ ಪ್ರೀತಿ ನಾಫ್ಕ ಬಂದಿದ ತಕ್ಷಣನೇ ಅಲ್ಲೊಂದು ಹಾಡು, ಮೊದಲ ಹಾರ್ಟ್ ಬ್ರೇಕ್ ಅಲ್ಲೂ ಒಂದು ಹಾಡು. ಸಂಗೀತ ಪ್ರೀತಿಯ ಜೊತೆ ಆಗೋದಿಲ್ಲ, ಪ್ರೀತಿಯೇ ಸಂಗೀತವಾಗಿ ಉಳಿದ್ಬಿಡುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನನ್ಸುತ್ತೆ ಕೇಳ್ತೇನೇರಿ, ಚುನ್ ಮಾಡ್ರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ ಕಾರ್ಯಕ್ರಮ ಒಲವಿನ ಆಲಾಪ.

ಇದು ಎಫ್ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯ ಜೊತೆಗೆ ಅದ್ಯಾಕೆ ಒಂದು ಹಾಡಿರುತ್ತೋ ಈ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಮೊದಲೆಲ್ಲ ಪ್ರೇಮ ಪತ್ರಗಳಿರಲಿಲ್ಲ, ಆದರೆ ಹಾಡುಗಳು ಆಗ್ಲೂ ಕೂಡ ಇತ್ತು. ಸಾವಿರಾರು ವರ್ಷಗಳ ಹಿಂದೆ ಪ್ರೇಮಿಗಳು ಕವನಗಳನ್ನ ಬರಿತಾ ಇದ್ರು, ಕವಿಗಳು ಅದನ್ನೆಲ್ಲ ಹಾಡಿದ್ರು, ಸಂಗೀತಗಾರರು ಭಾವನೆಯ ಸ್ವರವನ್ನ ಅದಕ್ಕೆ ಕಲ್ಪಿಸಿಕೊಟ್ರು. ಜಗತ್ತಿನ ಅತ್ಯಂತ ಹಳೆಯ ಪ್ರೇಮ ಗೀತೆ 4,000 ವರ್ಷ ಹಳೆಯದು, ಅಂದರೆ ಕ್ರಿಸ್ತಪೂರ್ವ 1,400 ವರ್ಷ. ಇಂದಿನ ಸಿರಿಯಾದ ಉಗಾರಿತ್ ಅನ್ನುವಂತಹ ಪ್ರದೇಶದಲ್ಲಿ ಈ ಮೊಟ್ಟ ಮೊದಲ ಹಾಡು ಮಣ್ಣಿನ ಫಲಕದಲ್ಲಿ ನಮಗೆ ಕಂಡುಬರುತ್ತೆ. ಇದು ಪ್ರೀತಿ ಹಾಗೂ ಫಲವತ್ತತೆಯ ದೇವಿ ನಿಖಿಲ್ ಅವರಿಗೆ ಅರ್ಪಿಸಿರುವಂತಹ ಹಾಡು. ಮಣ್ಣಿನ ಫಲಕದಲ್ಲಿ ಸಂಗೀತದ ಸ್ವರಗಳ ಜೊತೆ ಬರೆಯಲ್ಪಟ್ಟಿರೋದ್ರಿಂದ ಇದು ಲಿಖಿತ ರೂಪದಲ್ಲಿ ಇರುವಂತಹ ಅತ್ಯಂತ ಹಳೆಯ ಹಾಡು. ಅಂದರೆ ಪ್ರೇಮ ಗೀತೆಗಳ ಇತಿಹಾಸ ಇದೆಯಲ್ಲ, ಈ ಇತಿಹಾಸ 4,000 ವರ್ಷ ಹಳೆಯದು. ಕೇಳ್ತಾ ಇರಿ, ಟ್ಯೂನ್ ಮಾಡ್ರಿ. ಇದು ಕನ್ನಡ ಕಾಮನಬಿಲ್ಲು, ಎಫ್ ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಕಾರ್ಯಕ್ರಮ ಒಲವಿನ ಆಲಾಪ. ನಾವಿವತ್ತು ಪ್ರೀತಿಯ ಜೊತೆ ಯಾವ ರೀತಿಯಲ್ಲಿ ಸಂಗೀತ ಒಂದಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಸಿದ್ಧ ಸಂಗೀತಗಾರ ಲುಡ್ವಿಗ್ ವ್ಯಾನ್ ಬೀಥೋವನ್ ತನ್ನ ಇಮ್ಮಾರ್ಟಲ್ ಬಿಲವಡ್ಗೆ ಬರೆದಿರುವ ಪತ್ರ ಇತಿಹಾಸದಲ್ಲೇ ಅತ್ಯಂತ ರಹಸ್ಯಮಯ ಪ್ರೇಮಕತೆ ಅಂತ ಹೇಳಲಾಗುತ್ತೆ. ಆ ಪತ್ರದಲ್ಲಿ ಅವನು ಬರೆದಿರುವಂತಹ ಪ್ರೀತಿಯ ಮಾತುಗಳು ಅತ್ಯಂತ ಆಳವಾದದ್ದು. ಆದರೆ ಆ ಮಹಿಳೆ ಯಾರು, ಅವನು ಆ ಪತ್ರವನ್ನು ಬರೆದಿರೋದು ಯಾರಿಗೆ, ಇವತ್ತಿಗೂ ಸ್ಪಷ್ಟವಾಗಿರದಂತಹ ವಿಚಾರ. ಆದರೆ ಒಂದು ವಿಚಾರ ಮಾತ್ರ ನಮ್ಮೆಲ್ಲರಿಗೂ ಸ್ಪಷ್ಟ, ಅವನು ಯಾರನ್ನೋ ತುಂಬಾನೇ ಆಳವಾಗಿ ಪ್ರೀತಿಸ್ತಾ ಇದ್ದ. ಅವನು ಎಷ್ಟು ಆಳವಾಗಿ ಪ್ರೀತಿಸ್ತಾ ಇದ್ನೋ ಆ ಭಾವನೆಗಳೆಲ್ಲ ಸಂಗೀತದೊಳಗೆ ಕರಗಿ ಹೋಗಿದೆ ಅಂದರೆ ಬಹುಶಃ ತಪ್ಪಾಗೋದಿಲ್ಲ.

ಪ್ರೀತಿ ಮನುಷ್ಯನನ್ನ ಏನೆಲ್ಲ ಮಾಡಿಸುತ್ತೆ ಗೊತ್ತಾ? ಪ್ರೀತಿ ಮನಸ್ಸನ್ನ ಬದಲಾಯಿಸುತ್ತೆ. ಪ್ರೀತಿ ನೋವನ್ನ ಕೂಡ ಕೊಡುತ್ತೆ, ಆದರೆ ಆ ನೋವು ಬಹಳಷ್ಟು ಬಾರಿ ಕಲೆಯಾಗಿ ಮಾರ್ಪಾಡಾಗುತ್ತೆ. ಪ್ರೀತಿ ಜನರನ್ನ ಕೆಲವೊಮ್ಮೆ ದೂರ ಕೂಡ ಮಾಡಬಹುದು, ಆದರೆ ಆ ದೂರ ಕೂಡ ಒಂದು ವಿಶೇಷವಾದಂತಹ ಸಂಗೀತ ಆಗುತ್ತೆ. ಪ್ರೀತಿ ಹೇಳಲಾರದಂತಹ ಭಾವನೆಗಳನ್ನು ಹುಟ್ಟಾಕುತ್ತೆ, ಮತ್ತೆ ಅವೇ ಭಾವನೆಗಳನ್ನು ಸೃಜನಶೀಲತೆಯಾಗಿ ಹೊರಬರೋ ಹಾಗೆ ಮಾಡುತ್ತೆ. ಹಾಗಾಗಿಯೇ ಕಲಾವಿದರು ಹೇಳೋದು, ಹೃದಯ ಮುರಿದಾಗಲೇ ಅತ್ಯಂತ ಸುಂದರ ಕಲೆ ಹುಟ್ಟೋದು ಅಂತ. ನಿಮ್ಗೇನನ್ಸುತ್ತೆ,

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲು ಕಾರ್ಯಕ್ರಮ ಒಲವಿನ ಆಲಾಪ. ಪ್ರೀತಿ ಹಾಡು, ಪ್ರೀತಿ ಸಂಗೀತ, ಇದು ಸದಾಕಾಲ ಜೊತೆ ಜೊತೆಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಹಾಡನ್ನು ಕೇಳಿದ್ರೆ ಯಾರೋ ನೆನಪಾಗ್ತಾರೆ, ಆ ಒಂದು ವಿಶೇಷವಾದಂತಹ ಸಮಯ ನೆನಪಾಗುತ್ತೆ, ಒಂದು ಸಂಬಂಧ ಜೀವಂತವಾಗಿ ಹೋಗುತ್ತೆ. ನಮ್ಮ ಮೆದುಳು ಆ ಸಂಬಂಧವನ್ನು ಒಂದಿಷ್ಟು ಹಾಡುಗಳ ಜೊತೆ ಸದಾಕಾಲ ಸಂಗ್ರಹಿಸಿಟ್ಟಿರುತ್ತೆ. ಆ ರೀತಿಯ ರೊಮ್ಯಾಂಟಿಕ್ ಹಾಡುಗಳನ್ನು ಕೇಳಿದಾಗ ಕೆಲವೊಮ್ಮೆ ಸಂತೋಷದ ಭಾವನೆ ಮೂಡುತ್ತೆ, ಡೋಪಮಿನ್ ನಮ್ಮ ದೇಹದಲ್ಲಿ ರಿಲೀಸ್ ಆಗುತ್ತೆ, ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಕೆಲವೊಮ್ಮೆ ಹಾರ್ಟ್ ಬೀಟ್ನ ಜೊತೆ ಕೂಡ ಒಂದಿಷ್ಟು ಹಾಡುಗಳು ಸಿಂಕ್ರನೈಸ್ ಆಗೋಗುತ್ತೆ. ಬಹುಶಃ ಇದೇ ಕಾರಣಕ್ಕೆ ಪ್ರೇಮ ಗೀತೆಗಳು ವಿಶೇಷವಾದ ಒಂದು ಭಾವನೆಯನ್ನು ನಮಗೆ ನೀಡುತ್ತೆ. ಹಾಗೆ ನಮ್ಮೆಲ್ಲರ ಹಾಡುಗಳ ಪ್ಲೇಲಿಸ್ಟ್ನಲ್ಲಿ ಸದಾಕಾಲ ಒಂದು ಪ್ಲೇಲಿಸ್ಟ್ ಈ ರೀತಿಯ ಹಾಡುಗಳಿಗಾಗಿ ಮುಡಿಪಾಗಿರುತ್ತೆ, ಹೌದಲ್ಲ? ಕೇಳ್ತಾ ಇರಿ, ಟ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 101.3, ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲು 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿದ್ದೀವಿ. ಪ್ರೀತಿಯ ಹಾಡುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಹಾಡುಗಳು ಸಂಗೀತ ಪ್ರೀತಿಯ ಜೊತೆ ಯಾವ ರೀತಿಯಾಗಿ ಒಂದಾಗಿದೆ ಅಂತ ಹೇಳಿದ್ರೆ, ಇಡೀ ಈ ಒಂದು ಪ್ರೀತಿಯ ಜೀವನ ಚಕ್ರಕ್ಕೆ ಎಲ್ಲ ರೀತಿಯ ಹಾಡುಗಳು ಇದೆ. ಪ್ರೀತಿಯ ಆರಂಭಕ್ಕೆ ಮೃದುವಾದಂತಹ ಹಾಡುಗಳು, ಪ್ರೀತಿ ಬೆಳೆಯೋದಿಕ್ಕೆ ಸಂತೋಷದ ಹಾಡುಗಳು, ಹಾರ್ಟ್ ಬ್ರೇಕ್ ಆದಾಗ ದುಃಖದ ಗೀತೆಗಳು, ಇನ್ನು ಅವೆಲ್ಲವನ್ನ ಬಿಟ್ಟು ಅಲ್ಲಿ ಮೂವ್ ಆನ್ ಅನ್ನುವಾಗ ಒಂದಿಷ್ಟು ಭರವಸೆಯ ಹಾಡುಗಳು. ನಿಮ್ಗೇನನ್ಸುತ್ತೆ, ಈ ನಾಲ್ಕು ಬಗೆ ಬಗೆಯ ಹಾಡುಗಳಲ್ಲಿ ನೀವು ಯಾವ ಹಾಡನ್ನು ಇಷ್ಟಪಡ್ತೀರಿ? ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು.

ಇದು FM ರೇನ್ಬೋ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ. ಒಂದು ದಿನ ಯಾವುದೋ ಹಳೆಯ ಹಾಡು ನಿಮ್ಮ ಕಿವಿಗೆ ಬೀಳುತ್ತೆ, ನಿಮ್ಮ ಮುಖದಲ್ಲಿ ಸಣ್ಣ ನಗು ಮೂಡುತ್ತೆ, ನಿಮ್ಮ ಮನಸ್ಸು ವರ್ಷಗಳ ಹಿಂದಕ್ಕೆ ಹಾರಿ ಹೋಗುತ್ತೆ, ಜಾರಿ ಹೋಗುತ್ತೆ. ಆಗ ನಿಮಗೇ ಗೊತ್ತಾಗದ ಹಾಗೆ ಒಬ್ಬ ವಿಶೇಷ ವ್ಯಕ್ತಿ ನಿಮಗೆ ನೆನಪಾಗ್ತಾರೆ. ಆ ವಿಶೇಷ ವ್ಯಕ್ತಿ ನೆನಪಾಗುವ ಹಾಗೆ ಮಾಡಿದ್ದು

ಕೇವಲ ಒಂದು ಹಾಡು. ಇದೇ ಭಾವನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮನ ಕೊನೆ ಮಾಡೋಣ. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಇಷ್ಟೊತ್ತು ಈ ಹೊತ್ತು ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ಆರ್ ಜೆ ಪ್ರವೀಣ್ ಜೋಯ್ಸ್. ನಿಮ್ಮ ಹೃದಯ ಸದಾ ಸ್ವರಗಳಲ್ಲಿ ತೇಲ್ತಾ ಇರಲಿ.

0: ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ, ನಿಮ್ಮೆಲ್ಲರಿಗಾಗಿ ಪ್ರಸಾರವಾಯಿತು ಕಾರ್ಯಕ್ರಮ ಒಲವಿನ ಆಲಾಪ. ಸಮಯವಾಗಿದೆ 8:54. ಏನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸಿ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಪ್ರಿಯಾಂಕಾ ಅರೋಡಾ. ಮುಖ್ಯ ಸಮಾಚಾರ. ರಾಷ್ಟ್ರ ನೇ ಆಪರೇಷನ್ ಸಿಂಧೂರ್ ಕಾ ಪಹಲಾ ವರ್ಷ ಪೂರಾ ಹೋನೆ ಪರ ಸಶಸ್ತ್ರ ಬಲೋ ಕಿ ವೀರತಾ ಔರ್ ಬಲಿದಾನ್ ಕೋ ನಮನ್ ಕಿಯಾ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಔರ್ ಪ್ರಧಾನಮಂತ್ರಿ ನೇ ಇಸ್ ಆಪರೇಷನ್ ಕೋ ಆತಂಕವಾದ ಕೆ ಖಿಲಾಫ್ ಭಾರತ್ ಕೆ ಅಟೂಟ ಸಂಕಲ್ಪ ಕಾ ನಿರ್ಣಾಯಕ ಪ್ರಮಾಣ ಬತಾಯಾ. ಪಶ್ಚಿಮ ಬಂಗಾಳ ಕೆ ರಾಜ್ಯಪಾಲ ನೇ ವಿಧಾನಸಭಾ ಭಂಗ ಕಿ. ತಮಿಳುನಾಡು ಔರ್ ಕೇರಳ ಮೇ ಸರ್ಕಾರ ಗಠನ್ ಕೆ ಲಿಯೆ ಬೈಠಕೋ ಕಾ ಸಿಲ್ಸಿಲಾ ಜಾರಿ. ರೈಲ್ವೆ 40 ವರ್ಷ ಪುರಾಣಿ ಪ್ರಣಾಲಿ ಕೆ ಸ್ಥಾನ ಪರ ಅಗಸ್ತ್ ಸೆ ಉನ್ನತ ಯಾತ್ರಿ ಆರಕ್ಷಣ ಪ್ರಣಾಲಿ ಲಾಗೂ ಕರೇಗಾ. ರೈಲ್ ಮಂತ್ರಿ ಅಶ್ವನಿ ವೈಷ್ಣವ್ ನೇ ಅಧಿಕಾರಿಯೋ ಕೋ ಉನ್ನಯನ್ ಕೋ ಸುಚಾರು ಬನಾನೆ ಕೆ ನಿರ್ದೇಶ ದಿಯೇ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನ್ ಬಿಲ್ಲು ಎಫ್ಎಂ ರೇನ್ಬೋ. ಸಮಯ ಆಗಿದೆ 9:16. ಇವತ್ತು ಎಫ್ಎಂ ರೇನ್ಬೋದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ ಜೆ ಪ್ರವೀಣ್ ಜೋಯ್ ಸುಕೋನ್ ಕೆ ಪಲ್. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸುಕೋನ್ ತರುವಂತಹ ಹಾಡುಗಳನ್ನು ಕೇಳ್ತಾ ಸಾಗೋಣ. ಮೂಡಿ ಬರ್ತಾ ಇದೆ ಆತಿಫ್ ಅಸ್ಲಂ ಕಾಯಗ್ನಿಕ್ರವರ ಧ್ವನಿಯಲ್ಲಿ ಭಾಕುದಾ ತುಮ್ಹಿ ಹೋ.

ಇದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ ಸೋನು ನಿಗಮ್ ಶ್ರೇಯ ಘೋಷಾಲ್ರವರ ಧ್ವನಿಯಲ್ಲಿ ಶುಕರ್ ಅನಲ ಹಾಡು ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಇನ್ನೀಗ ಸೋನು ನಿಗಮ್ರವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ ಪಲ್ ಪಲ್ ಹರ್ ಪಲ್.

ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನವಿಲು ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಸಮಧರ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ. ಇನ್ನೀಗ ರಾಹತ್ ಫತೇ ಅಲಿ ಖಾನ್ ರವರ ಧ್ವನಿಯಲ್ಲಿ ಜಿಯಾ ಧಡಕ್ ಧಡಕ್ ಜಾಯೇ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ವಿಲೋಮ 10:48 ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಸುಕೂನ್ ತರಿಸುವಂತಹ ಹಾಡುಗಳು ಮೂಡಿ ಬರ್ತಾ ಇದೆ. ಅಜ್ ದಿನ್ ಚಡಿಯ ಹಾಡು ಮೂಡಿ ಬಂತು. ಇನ್ನೀಗ ಹರಿಹರನ್ ರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಕಿತನಿ ಬಾತೆ ಯಾದಾತಿ ಹೇ ತಸ್ವೀರೇ ಸಿ ಬನ್ ಜಾತಿ ಹೇ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಲ್ಲ ಪ್ರೀತಿಯ ಕೇಳುಗರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ಕನಸಿನ ಲೋಕ. ಕನಸಿನಂತಹ ಹಾಡುಗಳನ್ನು ಕೇಳ್ತಾ ಕನಸಿನ ಮಾಯಾಲೋಕಕ್ಕೆ ಹಾರುವಂತಹ ಸಮಯ. ಶುರು ಮಾಡೋಣ ಕಾರ್ಯಕ್ರಮ ಕನಸಿನ ಲೋಕ. ಈ ಹೊತ್ತು ನಿಮ್ಮ ಜೊತೆ ಆಗ್ತಿರೋದು ಆರ್ಚಿ ಪ್ರವೀಣ್ ಜೋಯ್ಸ್. ಇವತ್ತಿನ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಅರ್ಮಾನ್ ಮಲಿಕ್ ರವರ ಧ್ವನಿಯಲ್ಲಿ ಅನುಮಾನವೇ ಇಲ್ಲ ಕರಿಯ ಚಿತ್ರದ ಈ ಗೀತೆಯೊಂದಿಗೆ ಕೆ ವಿ ರಾಜ್ರವರ ಸಾಹಿತ್ಯ ಇರುವಂತಹ ಗೀತೆ, ಕರಣ್ ಬೀರ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. 10:12 ಆಗಿದೆ. ಕನಸಿನ ಮಾಯಾಲೋಕದಲ್ಲಿ ಕನಸಿನ ಹಾಡುಗಳ ಪ್ರಸಾರ ಮುಂದುವರಿಯುತ್ತೆ. ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಆಹಾ ಮನಸ್ಸೇಕೋ ನನ್ನ ಮಾತೇ ಕೇಳ್ತಿಲ್ಲ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು FM ರೈನ್ಬೋ. ಯಾವ ಸೀಮೆಯ ಮಾಯೆಗಾತಿಯೇ ಹಾಡು ಸುನ ನಿಗಮರವರ ಧ್ವನಿಯಲ್ಲಿ ಮುಡಿಬಂತು. ಇನ್ನೀಗ ಮುಡಿ ಬರ್ತಾ ಇದೆ ಸಂತೋಷ್ ವೆಂಕಿರವರ ಧ್ವನಿಯಲ್ಲಿ ಮಂದಾರ ಜಯಮಾರುತಿ ಚಿತ್ರದ ಈ ಗೀತೆ.

ಸೋನು ನಿಗಮ್ಶ ಘೋಷಾಲ್ರವರ ಧ್ವನಿಯಲ್ಲಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜಾಕಿ ಚಿತ್ರದಿಂದ ಎರಡು ಜಡೆಯನ್ನು ಅದ್ಭುತವಾದ ಈ ಹಾಡು ನಿಮ್ಮೆಲ್ಲರಿಗಾಗಿ ಮುಡಿಬಂತು. ಯೋಗರಾಜ್ ಭಟ್ರವರ ಸಾಹಿತ್ಯದಂತಹ ಗೀತೆ, ಹರಿಕೃಷ್ಣರವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಮುಡಿಬಂತು. ಇನ್ನೀಗ ಮೂಡಿ ಬರ್ತಾ ಇದೆ ಸೋನು ನಿಗಮ್ರವರ ಧ್ವನಿಯಲ್ಲಿ ಬಾ ಮಳೆಯೇ ಬಾ ಆಕ್ಸಿಡೆಂಟ್ ಚಿತ್ರದ ಈ ಗೀತೆಗೆ ಬಿ ಆರ್ ಲಕ್ಷ್ಮಣರಾವ್ರವರ ಸಾಹಿತ್ಯ, ರಿಕಿ ಕೇಜ್ರವರ ಸಂಗೀತ ಸಂಯೋಜನೆ.